ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಈ ದಿನದ ಪ್ರಸಾರಕ್ಕೆ ಹಾರ್ದಿಕ ಸ್ವಾಗತ. ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 20ನೇ ತಾರೀಕು ಗುರುವಾರ. ಈ ದಿನದ ಪ್ರಸಾರ ಕಾರ್ಯ ಈಗ ಆರಂಭ. ಸಮಯ 5:58:40. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭವಿಷ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಪುನರುಚ್ಚರಿಸಿದೆ. ವೆಚ್ಚ ಪರಿಣಾಮಕಾರಿತ್ವವನ್ನು

ಪಡೆದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಇದೇ 27 ಮತ್ತು 28 ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿಗೆ ಭೇಟಿ ನೀಡಿ ವಿವಿಧ ಸ್ಥಳಗಳಿಗೆ ತೆರಳಿ ಪರಿಶೀಲನೆ ನಡೆಸಲಿದ್ದು ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ್ದಾರೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಅತ್ಯಂತ ಕುತೂಹಲಕಾರಿ ಪೂಲ್ ಡಿ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ ಭಾರತ 5-3 ಗೋಲುಗಳ ಅಂತರದಿಂದ ರೋಚಕ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಏನು ಅಂತ ನೋಡೋದಾದರೆ ಇದೀಗ ನಾದೋಪಾಸನೆ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ, ಮಾತು, ಮಾಹಿತಿ, ಪ್ರಕಟಣೆ, ಪ್ರಚಲಿತ ಕೇಳಲಿದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ 11 ಹಂಗಾಮ ಹೊಸ ಹಾಡುಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಕರೆ ಮಾಡಿ ಹಾಡುಗಳನ್ನು ಕೇಳಬಹುದು. 1:02 ಗುರುವಾರದ ವಿಶೇಷ, 1:20 ನಮ್ಮ ನಾಡು ಸ್ಪಂದನ, 2:15 ಚಿತ್ರತಾನ, 2:40 4:00 ಪರಿಮಳ ಪ್ರಸಾರವಾಗುವುದು. ಸಾಯಂಕಾಲದ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 5:40 ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನಭಜಾನ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55 ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22 ನಮ್ಮ ಆಯ್ಕೆ 8:02 9:15 ಹಿಂದಿ ಚಿತ್ರಗೀತೆಗಳು, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ.

ನಾದೋಪಾಸನೆ ಕೇಳುತ್ತಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ. ನಾಳೆ ಎಂಬುದು ನಿನ್ನಿನ ಮನಸ್ಸು, ಮುಂದೆ ಎಂಬುದು ಇಂದಿನ ಕನಸು. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಕುರಿಯಂತೆ ನಡೆಯುವವರು ಬಹಳಷ್ಟು ಜನರು, ಆದರೆ ಗುರಿಯಿಟ್ಟು ನಡೆಯುವವರು ಬಹಳ ಕಡಿಮೆ. ಹೇಗೆ ಹೇಳಿದರು ದರಬೇಂದ್ರೆ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳ್ತಾ ಇದ್ದೀರಿ. ಮಾತು ಮನಸ್ಸುಗಳನ್ನ ಒಂದುಗೂಡಿಸಬೇಕೇ ಹೊರತು ಎಂದು ಒಡೆಯಬಾರದು. ಅಂದಂದಿನ ಕೆಲಸವನ್ನು ಅಂದಂದು ಮಾಡಿ ಅದರ ವಿಷಯವಾಗಿ ಬಹಳವಾಗಿ ಚಿಂತೆ ಮಾಡದೆ ಇದ್ದರೆ ಅದೇ ಒಳ್ಳೆಯ ಜೀವನ. ಹೀಗೆಂದರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 6:42. ಅಹಂಕಾರಿ ಮನುಷ್ಯ ಯಾವಾಗಲೂ ಒಂಟಿಯಾಗಿಯೇ ಇರಬೇಕಾಗುತ್ತದೆ, ಹೀಗೆಂದರು ಚನ್ನವೀರ ಕಣವಿ. ಬೇರೆಯವರನ್ನ ತೆಗಳುವುದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚು ಕುಂದು ಉಂಟಾಗುತ್ತದೆ ಅಂತ ಎಚ್ಚರಿಸಿದರು ಶಿವರಾಮ ಕಾರಂತರು. ಕೆಲವರಿಗೆ ಯಶಸ್ಸು ಬಂದುಬಿಡುತ್ತೆ, ಆದರೆ ಅದಕ್ಕೆ ಪಾತ್ರರು, ನಿಜವಾಗಿ ಅದನ್ನು ಪಡೆಯಬೇಕಾದವರು, ಅರ್ಹತೆ ಗಳಿಸಿದವರು ಬೇರೆಯವರು ಆಗಿರುತ್ತಾರೆ. ಇದನ್ನೂ ಗಮನಿಸಬೇಕು ಎಂದರು ಅನಕೃಷ್ಣರಾಯರು.

ಪರಿಸ್ಥಿತಿಗಳನ್ನು ಹಾಗೆ ಬಿಟ್ಟರೆ ಸರಿ ಹೋಗುತ್ತೆ, ಸ್ವಲ್ಪ ತಾಳಿ ಅಂತ ನಾವು ಆಗಾಗ ಹೇಳ್ತಾ ಇರ್ತೀವಿ. ಆದರೆ ಪರಿಸ್ಥಿತಿಗಳನ್ನು ಹಾಗೆಯೇ ಬಿಟ್ಟು ಬಿಟ್ಟರೆ ಅದು ಎಂದಿಗೂ ಸರಿ ಹೋಗುವುದಿಲ್ಲ, ಎಚ್ಚರದಿಂದಿರಿ ಅಂತ ಹೇಳಿದರು ಚದುರಂಗ. ನಾವು ನಂಬುವ ತತ್ವಗಳಿಗಿಂತ, ದೇವರಿಗಿಂತ ನಾವು ಬದುಕುವ ರೀತಿ ಇದೆಯಲ್ಲ, ಇದು ಮುಖ್ಯ ಅಂತ ಎಚ್ಚರಿಸಿದವರು ಎ ಎನ್ ಮೂರ್ತಿರಾವ್.

ಕ್ರಾಂತಿ ಎಂದರೆ ಹಳೆಯದರ ನಾಶವಲ್ಲ. ಹಳೆಯದರಲ್ಲಿ ಏನೇನು ಒಳ್ಳೆಯದು ಇದೆಯೋ ಅದನ್ನು ಉಳಿಸಿಕೊಂಡು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದು. ಕ್ರಾಂತಿ ಎಂದರೆ ಹಳೆಯದರ ನಾಶ ಅಲ್ಲ. ಹೀಗೆಂದರು ಜಿ.ಎಸ್. ಶಿವರುದ್ರಪ್ಪ.

ಸಮಯ 6:51. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಪ್ರತಿಭೆ ನಿಜವಾಗಿ ಒಂದು ರೀತಿಯ ದೃಷ್ಟಿ. ಅದು ಬುದ್ಧಿಯ ಕಣ್ಣಲ್ಲ, ಹೃದಯದ ಕಣ್ಣು. ಈ ಒಳಗಣ್ಣು ತೆರೆದಾಗ ವಿಶ್ವದ ಹೃದಯವೇ ತೆರೆಯುತ್ತದೆ. ಹೀಗೆಂದರು ತೀನಂ ಶ್ರೀ.

ಗದ್ದಲವಿರುವ ಸಾಮಾಜಿಕ ಜೀವನ, ನಿಶ್ಶಬ್ದವಾದ ಏಕಾಂತದ ಬದುಕು, ಎರಡರಲ್ಲೂ ಮನಸ್ಸು ಮಿಳಿತವಾಗಬೇಕು. ದೇವರು ನಿಮ್ಮ ಹೃದಯದಲ್ಲಿ ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಎಂಬ ಭಾವನೆ ಬರಲಿಲ್ಲವಾದರೆ, ನಿಮ್ಮ ಹೃದಯದಲ್ಲಿ ನಿಮಗೆ ದೇವರು ಸಿಗಲಿಲ್ಲ ಎಂದಾದರೆ ಇನ್ನೆಲ್ಲಿ ಸಿಗಲು ಸಾಧ್ಯ? ಹೀಗೆಂದರು ಸ್ವಾಮಿ ವಿವೇಕಾನಂದ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಕಡಲ ಭದ್ರತೆ, ರಕ್ಷಣಾ ಉಪಕರಣ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಇಂದು ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಡಿ ದೇವರಾಜ ಅರಸು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆ ಮತ್ತು ದೇವರಾಜ ಅರಸು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ಇಂದಿನಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೇ 22ರಂದು 30 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಲಿದ್ದಾರೆ ಎಂದು ಚಿಂತಾಮಣಿ ಕ್ಷೇತ್ರದ ಶಾಸಕ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಸ್ವಸಹಾಯ ಗುಂಪುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ವಸಹಾಯ ಗುಂಪುಗಳ ಸದಸ್ಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಿಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ನಾಳೆ ಮಂಗಳೂರಿನ

ಬೆಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಗ್ಗೆ 8 ಗಂಟೆಗೆ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಈಗ ಸಮಯ 7:05. ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಈಗ ವಾರ್ತೆಗಳ ವಿವರ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಗರಾಭಿವೃದ್ಧಿ ಇಲಾಖೆಯು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಾಗಿ ಮೇಲ್ದರ್ಜೆಗೇರಿಸಿರುವುದರಿಂದ 10 ಜಿಲ್ಲೆಗಳ ಹಾಗೂ 14 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕ್ಷೇತ್ರಗಳನ್ನು ಮರು ವಿಂಗಡಿಸಲಾಗಿದೆ. ಪ್ರಸ್ತುತ 31 ಜಿಲ್ಲಾ ಪಂಚಾಯಿತಿ ಮತ್ತು 239 ತಾಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಗಡಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಪರವಾಗಿ ಉತ್ತರಿಸಿದ ಅವರು, ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಈ ಆಸ್ಪತ್ರೆ

0: ಜಿಲ್ಲೆಯಲ್ಲಿ ಹೃದ್ರೋಗ ಚಿಕಿತ್ಸೆಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈಗಾಗಲೇ ಸರಾಸರಿ ತಿಂಗಳಿಗೆ 300 ಎಂಜಿಯೋಗ್ರಾಫಿ ಹಾಗೂ 160 ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 250 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು 189.65 ಕೋಟಿ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000 ರೂಪಾಯಿಗಳಿಂದ 120,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶಿಸಲಾಗಿದೆ ಎಂದು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಇದರಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಅದನ್ನು 120,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಬಹುಕಾಲದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಸಂಯೋಜನೆ ಮೊಬೈಲ್ ಆಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1-35 ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಾಕಿ ಉಳಿದ ವಿತರಣಾ ಕಾಲುವೆ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು ಬಿಡ್ಡದಾರರು ಭಾಗವಹಿಸದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಅನುದಾನದ ಲಭ್ಯತೆಯನುಸಾರ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2027 ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ಉದ್ದೇಶಿತ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2012 8,323.50 ಕೋಟಿ ಮೂಲ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ನಂತರ 2023 ಜನವರಿಯಲ್ಲಿ 23,251.66 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಗೆ ಅನುಮೋದನೆ ದೊರೆತಿದ್ದು ಯೋಜನೆಯನ್ನು 2 ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದರು. ವಿವಿಧ ಕಾರಣಗಳಿಂದ ಯೋಜನೆಯಲ್ಲಿ ವಿಳಂಬ ಉಂಟಾಗಿತ್ತು. ಪ್ರಸ್ತುತ ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸಲಾಗುತ್ತಿದೆ. ಎಲ್ಲಾ ತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನು 2027 ಅಂತ್ಯಕ್ಕೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರು ದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲ ಮತ್ತು ಬೆಳೆಹಾನಿ ಪರಿಸ್ಥಿತಿ ಕುರಿತು ವಿವರಿಸಿದರು. ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿಗೆ ಅಂತಿಮ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನ ಆಚರಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿಗಾಗಿ ಶ್ರಮಿಸಿದ ಮಹನೀಯರಿಗೆ ಈ ದಿನದಂದು ರಾಜೀವ್ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಶತಮಾನಗಳಿಂದ ಬೆಳಕಿಗಾಗಿ ಹಾತೊರೆಯುತ್ತಿದ್ದ ಹಿಂದುಳಿದವರ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದವರು ದೇವರಾಜ್ ಅರಸು ಅವರು. ಹಿಂದುಳಿದವರು ತಳ ಸಮುದಾಯಗಳ ಜನರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಭಾವಚಿತ್ರ ಮೆರವಣಿಗೆ, ವಿಶೇಷ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲಾಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಯುವ ಮಿಷನ್ನಡಿ ಜಿಲ್ಲೆಯಿಂದ 22,000ಕ್ಕೂ ಹೆಚ್ಚು ಭಾರತ್ ಜೋಡೋ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದ್ದರ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಸಂತಸದ ಸಂಗತಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲೆಯ ಸಂಭವನೀಯ ಭೂಕುಸಿತ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಕಾಮಗಾರಿಗಳನ್ನು ಕೈಗೊಳ್ಳಲು ಈಗಾಗಲೇ ಅನುಮೋದನೆ ನೀಡಲಾಗಿದ್ದು ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. 80 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027ರ ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:15. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ನದೋಪಾಸನೆ ಕೇಳಿದ್ವಿ. ನುಡಿಮುತ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀವಿ. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳಿದಿರಿ. ಗೀತೆಗಳು ವಿಶೇಷವಾಗಿದ್ದವು. ನಡೆಮುಂದೆ ನಡೆಮುಂದೆ ಗೀತೆಯನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕೇಳಿದಾಗ ನಿಜಕ್ಕೂ ರೋಮಾಂಚನವಾಯಿತು ಅಂತ ಕೆಲವರು ಹೇಳಿದಿರಿ. ದಾರಿ ಯಾವುದಯ್ಯ ವೈಕುಂಠಕ್ಕೆ, ಈ ಗೀತೆ ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು ಅಂತ ಕೂಡ ಕೆಲವರು ಹೇಳಿದಿರಿ. ನಿಮ್ಮೆಲ್ಲ ಸಂದೇಶಗಳು ನಮ್ಮನ್ನು ತಲುಪಿವೆ. ನಿಮ್ಮ ಸಂದೇಶಗಳನ್ನು ಮತ್ತೆ ಇನ್ನೊಂದು ವಿಭಾಗದಲ್ಲಿ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಇಂದಿನ ಇತಿಹಾಸ ದಿನವಿಶೇಷ ಶುಭೋದಯ ಕರ್ನಾಟಕದಲ್ಲಿ. ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ.

0: ಕರ್ನಾಟಕ. ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ. ಶೋಷಣೆ ವಿರುದ್ಧ ದನಿ ಎತ್ತಿದವರು, ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು. ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು, ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
1: ಹೊಸಬರಿಗೇನು ತೊಂದರೆ ಇರುತ್ತೆ, ಪತ್ರಿಕಾಲಯದಿಂದ ವಾಪಸ್ ಬರೋದು ಅದೆಲ್ಲ ಅದೆಲ್ಲ ನಂಗೆ ಆಗ್ಲೇ ಇಲ್ಲ. ಒಂಥರ ಹೆಸರು ಒಂದ್ ಸ್ವಲ್ಪ ಆಗ್ಲೇ ಬಳಕೆಗೆ ಬಂದಾಗ ಆಯ್ತು. ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿಗೆ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದ್ರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗ್ಲಿ ಕಥೆಗಳನ್ನಾಗ್ಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು. ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗ್ಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತೆ ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲಾ ಸೆಕ್ಷನ್ಗಳದ್ದು ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನನ್ನ ಅದೃಷ್ಟ ಅಂತ ಹೇಳ್ಬೇಕು. ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು, ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕೋ ಅದು, ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು, ಈ ರೀತಿ ಅಭ್ಯಾಸ ಆಯ್ತು. ತುಂಬಾ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬಾ ಸ್ವಾತಂತ್ರ್ಯ ಅಂದ್ಬಿಟ್ಟು ನಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡ್ಬೋದು, ನಮ್ಗೇನ ಸ್ವಾತಂತ್ರ್ಯ ಇಲ್ವಾ? ಆದ್ರೆ ಏನಾದ್ರು ಒಂದು ಗುರಿ ಇರಬೇಕು ಜೀವನದಲ್ಲಿ. ಇನ್ನೊಂದೇನು ಅಂದ್ರೆ ನಾ ಹೇಳೋದು, ಉದ್ಯೋಗಸ್ಥ ಮಹಿಳೆ ಅಂತಂದ್ರೆ ಅದರಿಂದ ಬರೀ ಹಣ ಬರುತ್ತೆ ಅಂತ ತಿಳ್ಕೊಳ್ಳದೆ ತಪ್ಪು. ಹಣ ಅಲ್ಲ, ತುಂಬಾ ಅನುಭವ ಬರುತ್ತೆ. ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಮನೆಯಲ್ಲಿರೋ ಒಂದು ಒಬ್ಬರ ಹೆಂಗಸರಿಗೆ ಏನೇ ಪೇಪರ್ ಓದ್ಲಿ ಏನೇ TV ನೋಡ್ಲಿ ಅದು ಬರೋ ಅನುಭವಕ್ಕಿಂತ 10 ಜನ ಕೂಡಿ ಮಾಡಿದಾಗ ಕೆಲಸಗಳು ಒಬ್ಬ ಮನುಷ್ಯನಿಗೆ ಅನುಭವ ಜಾಸ್ತಿ ಆಗೇ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಕತ್ತಿನೋ ಒಂದು ಚಾಕುನೋ ಇಟ್ಕೊಂಡಿರ್ತೀವಿ ನಾವು, ಅದನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಮಾತ್ರನೇ ಅದು ಚೂಪಾಗಿರೋದು. ಅದನ್ನ ತೆಗೆದು ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದ್ 4 ದಿವಸಕ್ಕೆ ಅದನ್ನ ಉಪಯೋಗಿಸೋಕ್ಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ಮನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರುತ್ತೆ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನೂ ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೇನೆ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲಾ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರೋ ಮಾಡಿ ಗುರಿ ಮುಟ್ಟೋದಲ್ಲ, ಯಾವ್ದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
0: ಬರಹಗಾರ್ತಿ ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ವಿಧ ವಿಧ ಸದಂಬುದ ವಿವಿಧ ಭಾರತಿ, ಜಡ ತೊಲಗಿ ಸಪದ ವಿವಿಧ ಭಾರತಿ.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಭಾವಗೀತೆಗಳು.

ನಮ್ಮೊಡನೆ ಈ ಹೊತ್ತು ಜಗವೆಲ್ಲ ಸಾಗಿದೆ ಭಾವಗಳ ಮೇಳದಲ್ಲಿ ಬಾಂದಳದ ಸೂರಿಂದ ಮೂಡಿ ಬರುತ್ತಿದೆ ದೀಪ. ಕೇಳ್ತಾ ಇದ್ದೀರಿ ಭಾವಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. ಸಿ ಅಶ್ವಥ್ ಅವರು ಹಾಡಿದ ಗೀತೆ ಕೇಳಿದಿರಿ. ಇದನ್ನು ಬರೆದವರು HS ವೆಂಕಟೇಶಮೂರ್ತಿ.

ನಾವು ನಲಿವ, ನಾವು ನಲಿವ. ವಿವಿಧ ಭಾರತಿ ಜೊತೆ ಭಾವಗಳ ಮೇಳದಲ್ಲಿ ನಾವು ನಲಿವ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ ಕೇಳಿದಿರಿ.

0: ಎಚ್ ಕೆ ನಾರಾಯಣ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ ಕೆಸಿ ಶಿವಪ್ಪ ಅವರ ರಚನೆ ಕೇಳಿದಿರಿ. ಈಗ ವೇಳೆ 7:35 ಕೇಳೋಣ ವಾರ್ತಾ ಪ್ರಸಾರ, ನಂತರ ಭಾವಗೀತೆಗಳು ಮುಂದುವರಿಯಲಿವೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನ ಹರಿಸುವ ನಿರೀಕ್ಷೆ ಇದ್ದು, ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವವನ್ನು ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಆಳವಾದ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಮುಂದುವರೆಸಲು ಮಾರ್ಗಸೂಚಿಯನ್ನು ನಿರ್ಮಿಸಲು ಸಭೆಯು ಅವಕಾಶವನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದು, ಅವರು ನಿನ್ನೆ ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ಗೆ ಭೇಟಿ ನೀಡಿದ್ದರು. ಅಲ್ಲಿ ಅವರು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮತ್ತು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೆಸ್ಟರ್ನ್ ನೇವಲ್ ಕಮಾಂಡ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಯನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಭಾರತೀಯ ನೌಕಾಪಡೆಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯಗಳ ಬಗ್ಗೆ ನಿಯೋಗಕ್ಕೆ ವಿವರಿಸಲಾಯಿತು. ಭಾರತ ಮತ್ತು ಜಪಾನ್ ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ನಿರ್ಮಿಸುವ ಸಾಮಾನ್ಯ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ. ಜಪಾನ್ ರಕ್ಷಣಾ ಸಚಿವರ 2 ದಿನಗಳ ಭೇಟಿಯು ದ್ವಿಪಕ್ಷೀಯ ರಕ್ಷಣಾ ಸಹಕಾರದಲ್ಲಿ ಬೆಳೆಯುತ್ತಿರುವ ವೇಗವನ್ನು ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸುವ ಬಗ್ಗೆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಸಿಂಗಾಪುರ ಸಚಿವರ ದುಂಡುಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಲಿದೆ. ಭಾರತದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಾಣಿಜ್ಯ ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹೊಸ ಮತ್ತು ಉದಯೋನ್ಮುಖ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಹಕಾರವನ್ನು ಹೆಚ್ಚಿಸಲು ಸಭೆಯ ಕಾರ್ಯವಿಧಾನವು ಒಂದು ಪ್ರಮುಖ ವೇದಿಕೆಯಾಗಿದೆ. ಇದರ ಉದ್ಘಾಟನಾ ಸಭೆಯು ಸೆಪ್ಟೆಂಬರ್ 2022 ನವದೆಹಲಿಯಲ್ಲಿ ನಡೆಯಿತು. ನಂತರ ಆಗಸ್ಟ್ 2020

0: 2024ರಲ್ಲಿ ಸಿಂಗಾಪುರದಲ್ಲಿ ಎರಡನೇ ಸಭೆ ಮತ್ತು ಆಗಸ್ಟ್ 2025ರಲ್ಲಿ ನವದೆಹಲಿಯಲ್ಲಿ ಮೂರನೇ ಸಭೆ ನಡೆಯಿತು. ಈ ಸಭೆಗಳಿಂದ ಸುಧಾರಿತ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಔಷಧ, ಕೌಶಲ್ಯಾಭಿವೃದ್ಧಿ ಮತ್ತು ಸುಸ್ಥಿರತೆಯ ಕುರಿತು ಚರ್ಚೆಗಳು ನಡೆದವು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಾರ್ಗಸೂಚಿ ಅನಾವರಣಗೊಂಡಿತು. ನಾಲ್ಕನೇ ಸುತ್ತಿನ ಸಭೆಯಲ್ಲಿ ಎರಡೂ ಕಡೆಯವರಿಗೆ ವಿವಿಧ ಉಪಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲು ಮತ್ತು ಭಾರತ ಸಿಂಗಾಪುರ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಪ್ರಾರಂಭವಾಗಲಿದ್ದು, ಇದು ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನರ ನಡುವಿನ ಸಂಬಂಧಗಳ ಆಚರಣೆಗಾಗಿ ಭಾರತೀಯ ಮತ್ತು ರಷ್ಯಾದ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ. ಈ ಉತ್ಸವವು ಮಾಸ್ಕೋದ ಗೋಸ್ಟಿನಿ ಡೋರ್ನಲ್ಲಿ ನಡೆಯಲಿದೆ. ಸಂಸ್ಕೃತಿಗಳ ಏಕತೆ, ಜನರ ಸ್ನೇಹ ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಲಾಗಿರುವ ಈ ಉತ್ಸವವು ಹಲವಾರು ಸ್ಥಳಗಳಲ್ಲಿ ಹರಡಿರುವ ವೈವಿಧ್ಯಮಯ ಕಾರ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಸುಮಾರು 20 ವಿಶೇಷ ವಲಯಗಳು ಸಂದರ್ಶಕರಿಗೆ ಯೋಗ, ಚದುರಂಗ, ಭಾರತೀಯ ವಿವಾಹಗಳು, ನೃತ್ಯ ಮತ್ತು ಆಯುರ್ವೇದ ಸೇರಿದಂತೆ ಭಾರತೀಯ ಸಂಸ್ಕೃತಿಯ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತವೆ. ಉತ್ಸವವು ರಷ್ಯಾದಾದ್ಯಂತ ಸುಮಾರು 75 ಯೋಗ ಶಾಲೆಗಳನ್ನು ಮತ್ತು ಇತರ ದೇಶಗಳ ಬೋಧಕರನ್ನು ಒಳಗೊಂಡಂತೆ ನಡೆಯಲಿದೆ. 200ಕ್ಕೂ ಹೆಚ್ಚು ಭಾರತೀಯ ಮತ್ತು ರಷ್ಯಾದ ನೃತ್ಯಗಾರರು ಭಾರತೀಯ ನೃತ್ಯದ ವೈವಿಧ್ಯತೆ ಮತ್ತು ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಸಂಗಮ 7ನೇ ಹಂತಕ್ಕೆ ಆನ್ಲೈನ್ ನೋಂದಣಿಗೆ ಕೊನೆ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಸ್ತರಣೆಯು ದೇಶದಾದ್ಯಂತದ ಅರ್ಹ ಯುವಕರಿಗೆ ಈ ವಿಶಿಷ್ಟ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ನೋಂದಾಯಿಸಲು ಮತ್ತು ಭಾಗವಹಿಸಲು ಹೆಚ್ಚುವರಿ ಅವಕಾಶವನ್ನು ಒದಗಿಸುತ್ತದೆ. ಈ ಹಿಂದೆ ಯುವ ಸಂಗಮ 7ನೇ ಹಂತಕ್ಕೆ ನೋಂದಾಯಿಸಲು ಆಗಸ್ಟ್ 18 ಕೊನೆಯ ದಿನಾಂಕವಾಗಿತ್ತು. ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18-30 ವರ್ಷ ವಯಸ್ಸಿನ ಆಸಕ್ತ ಯುವಕರು ಅಧಿಕೃತ ಯುವ ಸಂಗಮ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಯುವ ಸಂಗಮ 7ನೇ ಹಂತಕ್ಕಾಗಿ ಐಐಟಿಗಳು, ಐಐಎಂಗಳು, ಕೇಂದ್ರ ವಿಶ್ವವಿದ್ಯಾಲಯಗಳು ಮತ್ತು ಎನ್ಐಟಿಗಳು ಸೇರಿದಂತೆ 20 ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಲು ನೋಡಲ್ ಸಂಸ್ಥೆಗಳಾಗಿ ಗುರುತಿಸಲಾಗಿದೆ. ಆಯ್ಕೆಯಾದವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 5-7 ದಿನಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ವಿನಿಮಯ ಕಾರ್ಯಕ್ರಮದ ಸಮಯದಲ್ಲಿ ಅವರು ಸ್ಥಳೀಯ ಸಂಪ್ರದಾಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಡಳಿತ ಉಪಕ್ರಮಗಳು, ನಾವೀನ್ಯತೆ ಪರಿಸರ ವ್ಯವಸ್ಥೆಗಳು, ಕೈಗಾರಿಕೆಗಳು, ಪರಂಪರೆಯ ತಾಣಗಳು ಮತ್ತು ಸಮುದಾಯ ಜೀವನಕ್ಕೆ ನೇರವಾಗಿ ಒಡ್ಡಿಕೊಳ್ಳುತ್ತಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಅರ್ಮೇನಿಯಾಗೆ ತಮ್ಮ 2 ದಿನಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಅರ್ಮೇನಿಯಾದ ಉಪ ರಕ್ಷಣಾ ಸಚಿವೆ ಕರನ್ ಬ್ರೂಟ್ಯಾನ್ ಮತ್ತು ಅರ್ಮೇನಿಯಾದ ಮೊದಲ ಉಪ ರಕ್ಷಣಾ ಸಚಿವೆ ಮತ್ತು ಜನರಲ್ ಸ್ಟಾಫ್ ಮುಖ್ಯಸ್ಥ ಎಡ್ವರ್ಡ್ ಅಸ್ರಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಿಲಿಟರಿ ತಾಂತ್ರಿಕ ಸಹಕಾರ ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಯ ಮೇಲೆ ನಿರ್ದಿಷ್ಟವಾಗಿ ಒತ್ತು ನೀಡಿ ನಡೆಯುತ್ತಿರುವ ರಕ್ಷಣಾ ಮತ್ತು ಮಿಲಿಟರಿ ತಾಂತ್ರಿಕ ಸಹಕಾರದ ಸಂಪೂರ್ಣ ವ್ಯಾಪ್ತಿಯನ್ನು ಚರ್ಚೆಗಳು ಒಳಗೊಂಡಿವೆ. ಭಾರತೀಯ ಮತ್ತು ಅರ್ಮೇನಿಯನ್ ಸಶಸ್ತ್ರ ಪಡೆಗಳ ನಡುವಿನ ಜಂಟಿ ಸೇವೆಗಳ ಸಿಬ್ಬಂದಿ ಮಾತುಕತೆಗಳನ್ನು ಸಾಂಸ್ಥಿಕಗೊಳಿಸಲು ಎರಡೂ ಕಡೆಯವರು ಉಲ್ಲೇಖ ನಿಯಮಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ರಕ್ಷಣಾ ಕಾರ್ಯದರ್ಶಿ ಅರ್ಮೇನಿಯಾದ ಹೈಟೆಕ್ ಕೈಗಾರಿಕಾ ಸಚಿವ ಡೇವಿಡ್ ಟ್ರೆಡ್ವೋಸ್ಯಾನ್ ಅವರನ್ನು ಭೇಟಿ ಮಾಡಿದರು ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಸ್ತಾಪಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಬಾಂಗ್ಲಾದೇಶದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ನಡೆಯುತ್ತಿದೆ. ಆಡಳಿತಾರೂಢ ಬಿಎನ್ಪಿ ಪಕ್ಷದ ಹಿರಿಯ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಮ್ಗೀರ್ ಮತ್ತು 11 ಪಕ್ಷಗಳ ವಿರೋಧ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಕರ್ನಲ್ ಒಲಿ ಅಹಮದ್ ಅವರ ನಡುವೆ ಈ ಸ್ಪರ್ಧೆ ಏರ್ಪಟ್ಟಿದೆ. ಚುನಾವಣಾ ಆಯೋಗವು ಆಗಸ್ಟ್ 16 ಅವರ ನಾಮಪತ್ರಗಳನ್ನು ಮಾನ್ಯವೆಂದು ಘೋಷಿಸಿತು. ಬಿಎನ್ಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಆಲಮ್ಗೀರ್, ಇಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮಗೆ ಮತ ಚಲಾಯಿಸುವಂತೆ ಬಿಎನ್ಪಿ ಶಾಸಕರಿಗೆ ಮನವಿ ಮಾಡಿದರು. ಚುನಾಯಿತ ಅಧ್ಯಕ್ಷರು ನಾಳೆ ಸಂಜೆ ಬಂಗಭವನ್ನ ದರ್ಬಾರ್ ಹಾಲ್ನಲ್ಲಿ ಬಾಂಗ್ಲಾದೇಶದ ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೇಲ್ ವೀನ್ನಲ್ಲಿ ನಡೆದ FIH ಹಾಕಿ ವಿಶ್ವಕಪ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ 5-3 ಅಂತರದ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಗಳಿಸಿದೆ. ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಹಾರ್ದಿಕ್ ಸಿಂಗ್ ತಲಾ 2 ಗೋಲು ಗಳಿಸಿದರೆ ಅಭಿಷೇಕ್ 1 ಗೋಲು ಗಳಿಸಿದರು. ಭಾರತದ ಈ ಗೆಲುವಿನೊಂದಿಗೆ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿತು. ಭಾರತದ ಪುರುಷರ ತಂಡವು ಈ ಹಿಂದೆ ವೇಲ್ಸ್ ತಂಡವನ್ನು 3-1 ಅಂತರದಿಂದ ಸೋಲಿಸಿತ್ತು. ಆದರೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದಿಂದ ಸೋತಿತ್ತು. ಈ ಸೋಲಿನಿಂದಾಗಿ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಈ ರೋಚಕ ಗೆಲುವಿನೊಂದಿಗೆ ಭಾರತದ ಪುರುಷರ ತಂಡವು 2ನೇ ಕ್ವಾರ್ಟರ್ಗೆ ಪ್ರವೇಶ ಪಡೆಯಿತು. ಪಂದ್ಯದಲ್ಲಿ 9 ನಿಮಿಷಗಳ ಒಳಗೆ ಎರಡೂ ತಂಡಗಳು 4 ಗೋಲುಗಳನ್ನು ಗಳಿಸಿದವು. ಭಾರತವು ಈ ಹಿಂದೆ ವೇಲ್ಸ್ ವಿರುದ್ಧ 3-1 ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತ್ತು. ಮತ್ತೊಂದೆಡೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದ ಸೋಲನ್ನು ಅನುಭವಿಸಿತ್ತು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಡಿ ಗುಂಪಿನಿಂದ ಮುಂದಿನ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದರೆ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸ್ಟೇಲ್ವಿನ್ನ ವ್ಯಾಗನಾರ್ ಕ್ರೀಡಾಂಗಣದಲ್ಲಿ FIH ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. FIH ಹಾಕಿ ವಿಶ್ವಕಪ್, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
7: ವಿಧ ವಿಧ ಸದ ಮುದ ವಿವಿಧ ಭಾರತಿ ಜಡ ತೊಲಕೆ ಸಪದ ವಿವಿಧ ಭಾರತಿ.
8: ಹೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

ಕರುಣೆಯ ನಂದಾದೀಪ ಬೆಳಗಲಿ ಲೋಕದಲ್ಲಿ. ಹೂವು ಬಳ್ಳಿಗೆ ದೀಪ, ಕೆಎಸ್ ನರಸಿಂಹಸ್ವಾಮಿಗಳ ಕವನ ಕೇಳಿದಿರಿ. ಹಾಡಿದವರು ರತ್ನಮಾಲಾ ಪ್ರಕಾಶ್ ಹಾಗೂ ಸಿ ಅಶ್ವಥ್. ಶುಭೋದಯ ಕರ್ನಾಟಕದಲ್ಲಿ ಪ್ರಚಲಿತ ಪ್ರಕಟಣೆ, ದಿನಮಾಹಿತಿ, ಇಂದಿನ ಇತಿಹಾಸ, ಹೀಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಮಯ 7:52. ಪಶುವೈದ್ಯ ಕಾಲೇಜು ಪ್ರವೇಶಕ್ಕೆ ವಿಸಿಐ ಕೌನ್ಸಿಲಿಂಗ್ ವೇಳಾಪಟ್ಟಿ ಪ್ರಕಟಿಸಿದೆ. 3 ಹಂತಗಳಲ್ಲಿ ಈ ಕೌನ್ಸಿಲಿಂಗ್ ನಡೆಯುತ್ತೆ. ಹಾಗಾಗಿ ಇದಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಸಂಬಂಧಿತ ವೆಬ್ಸೈಟನ್ನು ನೋಡಬಹುದು. ಆಯಾ ರಾಜ್ಯಗಳ ಕೌನ್ಸಿಲಿಂಗ್ ಪ್ರಾಧಿಕಾರಗಳು ಪ್ರವೇಶ ಪ್ರಕ್ರಿಯೆ ನಡೆಸುತ್ತವೆ ಎಂದು ಪ್ರಕಟಣೆ ತಿಳಿಸಿದೆ.

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ವಿವಿಧ ಭಾರತಿ ಕೇಳುವಾಗ, ಕೆಲಸ ಮಾಡ್ತಾ ಮಾಡ್ತಾ ಸಾಗುವಾಗ ಓಡಿದುದು ಸಮಯ ಬೇಗ. ನಮ್ಮೂರು ನಿಮ್ಮೂರು ಸೇತುವೆ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆ ಅವರ ರಚನೆ ಕೇಳಿದಿರಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನಹರಿಸುವ ನಿರೀಕ್ಷೆ ಇದ್ದು, ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಪ್ರಾರಂಭವಾಗಲಿದೆ. ಉತ್ಸವವು ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನರ ನಡುವಿನ ಸಂಬಂಧಗಳ ಆಚರಣೆಗಾಗಿ ಭಾರತೀಯ ಮತ್ತು ರಷ್ಯಾದ ಸಮುದಾಯಗಳನ್ನು ಒಟ್ಟುಗೂಡಿಸುವ ಉದ್ದೇಶ ಹೊಂದಿದೆ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರವೇ ಹಾಡಲಾಗುವುದು ಎಂದು ಸಿಡಬ್ಲ್ಯೂಸಿ ಸಭೆ ನಿರ್ಧರಿಸಿದೆ. 2 ಚರಣ ಮಾತ್ರ ಹಾಡುವ ಬಗ್ಗೆ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಭಾಗಿಯಾಗಿದ್ದ 1937 ಸಿಡಬ್ಲ್ಯೂ ಸಭೆ ನಿರ್ಧರಿಸಿತ್ತು ಎಂದು ಪಕ್ಷ ಹೇಳಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಸಲುವಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಸೂಚನೆ ಮೂಲಕ ತಿಳಿಸಿದ್ದಾರೆ. ಅರ್ಜಿಯನ್ನು ಜಿಬಿಎ ಅಧಿಕೃತ ಜಾಲತಾಣ bbmp.gov.in ಮೂಲಕ ಸಲ್ಲಿಸಬಹುದು. ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಶೇಷ ಚೇತನರ ವೇತನ ಇತ್ಯಾದಿಗಳಿಗೆ ಆದಾಯ ಮಿತಿಯನ್ನು 32,000 ರೂಪಾಯಿಯಿಂದ 1,20,000ಕ್ಕೆ ಹೆಚ್ಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ಬೆಂಗಳೂರು ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರು ಅಹವಾಲುಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ಉತ್ತರ ನಗರಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಅವರು ನಾಳೆ ಫೋನ್ಇನ್ ಕಾರ್ಯಕ್ರಮ ನಡೆಸಲಿದ್ದಾರೆ. 0800229957 ಸಂಖ್ಯೆಗೆ ಕರೆ ಮಾಡಿ ಅಹವಾಲು ಸಲ್ಲಿಸಬಹುದು. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟ

ಆಟಗಾರರು ಕಣಕ್ಕಿಳಿಯಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಅವರು ಚೀನಾದ ಮೂರನೇ ಶ್ರೇಯಾಂಕಿತ ಆಟಗಾರ್ತಿ ವಾಂಗ್ ಝೀಯಿ ಅವರ ವಿರುದ್ಧ ಸೆಣಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ನಂದಿತಾ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಗಂಡನ ಮನೆ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ನಿಮ್ಮ ಸಂದೇಶಗಳನ್ನು ನೋಡೋಣ ವಾರ್ತಾ ಪ್ರಸಾರದ ನಂತರ. ಈಗ ಸಮಯ 8:15 ನಿಮಿಷವಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ ವಾರ್ತೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಮಯ 8:30. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಬೆಳಗ್ಗೆಯಿಂದ ನಮ್ಮ ಸಂದೇಶಗಳನ್ನು ಇನ್ನೂ ನೋಡಲೇ ಇಲ್ವಲ್ಲ ಅಂತ ಕೂಡ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ. ಡಿ ಕೆ ಗಿರೀಶ್ ಅವರು, ಮೈಸೂರಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿದಿರಿ. ಎಲ್ಲರನ್ನ ಸಂತೋಷ ಪಡಿಸೋಕೆ ನಮ್ಮ ಕೈನಲ್ಲಿ ಆಗಲ್ಲ ಅಂತ ಆಗಾಗ ನೀವು ಹೇಳ್ತೀರಿ, ಆದರೆ ನಿಮ್ಮಿಂದ ನಾವು ಖಂಡಿತ ಸದಾ ಸಂತೋಷವನ್ನು ಪಡಿತೀವಿ ಅಂತಾರೆ. ಹೊನೂರ್ ಅಲಿ ಅವರು, ಚನ್ನಪ್ಪ ಜೆ ಪಿ ನಗರದಿಂದ, ಶುಭೋದಯ, ನಾವು ನಾದೋಪಾಸನೆಯನ್ನು ತುಂಬ ತುಂಬ ತುಂಬ ಸಂತೋಷದಿಂದ ಕೇಳಿದ್ವಿ ಅಂತ ಹೇಳಿದಿರಿ. ಬೀದರ್ನ ಗಣೇಶ್, ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಮನೆಯವರು, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಜೊತೆ ಇದ್ದೇವೆ ಅಂತ ಹೇಳಿದಿರಿ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಜಗದೀಶ್ವರಾಚಾರ್ಯವರು ಮಹಾಲಕ್ಷ್ಮಿ ಲೇಔಟ್ನಿಂದ, ಶಿವಗಂಗಾ ಹೆಬ್ಬಾಳ, ಚಂದುಲಾಲ್ ಅವರು ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ದೇಹಕ್ಕೆ ಎಷ್ಟೇ ಆಯಾಸ ಆಗಿದ್ದರೂ ಒಂದು ಒಳ್ಳೆಯ ವಿಶ್ರಾಂತಿ ಸಿಗತ್ತೆ, ಮನಸ್ಸಿಗೆ ನಿಮ್ಮ ನುಡಿಮುತ್ತುಗಳು ಶಾಂತಿಯನ್ನು ತರುತ್ತವೆ ಅಂತ ಹೇಳಿದ್ದಾರೆ. ಪ್ರಶಾಂತ ಸ್ನೇಹ ಆರ್ಯನ್ ಧೀಮಂತ್, ಮಯೂರನಗರ ತುಮಕೂರಿನಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ ರಸ್ತೆ ಹುಬ್ಬಳ್ಳಿಯಿಂದ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ಮಧು ಜೆ ಚಿತ್ರದುರ್ಗ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಪುರಂದರದಾಸರ ಭಕ್ತಿ ರಚನೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಕೇಳಿ ನಿಜವಾಗಿ ತುಂಬ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಇಮ್ಮಡಿಗೊಂಡಿದೆ ಅಂತ ಅನ್ನಿಸ್ತು ಅಂತ ಹೇಳಿದಿರಿ. ರೂಪ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂತ. ಕುಮಾರ್ ಬಂಗಾರಿ ಬೆಂಗಳೂರಿನಿಂದ, ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು, ಈಗಷ್ಟೇ ಟ್ಯೂನ್ ಮಾಡಿದ್ದೀನಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ. ನಮ್ಮ ಶ್ರೋತೃ ಗೀತಾ ಜೋಶಿ ಕಲಬುರಗಿಯಿಂದ, ಅರುಣಾ ಮೈತ್ರಿ ಜೆಸಿ ನಗರದಿಂದ, ಗಂಗಾವತಿ ಈರಣ್ಣ, ವಿಜಯಶ್ರೀ, ಬಾಗಲಕೋಟೆ ಅಂಕುಶ್, ದೀಪಾ ಮಹದೇವ್ ಮತ್ತು ಮನೆಯವರು, ಅಂಜನಾ ಗಾಂಧಿ ಬಜಾರ್ನಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ. ನಾದೋಪಾಸನೆ ತುಂಬ ಚೆನ್ನಾಗಿತ್ತು, ನಮಗೆ ನುಡಿಮುತ್ತು ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ನುಡಿಮುತ್ತು ತುಂಬ ಚೆನ್ನಾಗಿತ್ತು, ಇದನ್ನು ನಾವು ಪಾಲಿಸಬೇಕು. ಅದರಲ್ಲೂ ಇವತ್ತು ನೀವು ಹೇಳಿದ ಮಾಸ್ತಿಯವರ ನುಡಿಮುತ್ತು ನನಗೆ ಬಹಳ ಇಷ್ಟ, ಅದನ್ನು ಪಾಲಿಸೋದಕ್ಕೆ ಯತ್ನಿಸ್ತೀನಿ ಅಂತಾರೆ ಪ್ರಸನ್ನ ಯಲಹಂಕದಿಂದ. ಇಂಡಿ ತಾಲೂಕು ಹಿಂಗಣಿ ಅಚ್ಯುದಾನಂದ ಕಲ್ಯಾಣಿ ಪತ್ತಾರ್ ಮತ್ತು ಮನೆಯವರು, ವನಶಂಕರಿಯ ಕೌಸಲ್ಯ, ಅನಂತರಾಜು ಗೊರ್ಲಡ್ಕು ಹಿರಿಯೂರು ಚಿತ್ರದುರ್ಗ.

ಯುಗದಿಂದ ಇವತ್ತಿನ ನುಡಿಮುತ್ತು ಇಷ್ಟ ಆಯಿತು ಅಂತಾರೆ. ಸಂಜಯ್ ರಾಜಾಜಿನಗರದಿಂದ, ವರಲಕ್ಷ್ಮಿ ಪೀಣ್ಯ, ನಳಿನ ಲಂಕೇಶ್ ವಿಜಯನಗರದಿಂದ, ಪ್ರೇಮಲತಾ ವಜ್ರ ಬಿದರಹಳ್ಳಿ, ಡಾಕ್ಟರ್ ಅನಂತಕುಮಾರ ಅರಸು ಕಡಬ, ರಮೇಶ್ ಶಿವಪುತ್ರ ಚೌಗಲ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಕೋಮಲಾ ರಾಮು ಶಿವರಾಮ ಕಾರಂತನಗರದಿಂದ. ಇವತ್ತಿನ ರತ್ನಭಂಡಾರದಲ್ಲಿ ಬಹಳ ಚಂದದ ಮಾತುಗಳು. ಎಚ್ ಎಸ್ ಪಾರ್ವತಿಯವರ ಮಾತು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ ಸತ್ಯಭಾಮ ಮಲ್ಲೇಶ್ವರದಿಂದ. ಅದೂರು ಪ್ರಕಾಶ್ ಆನೇಕಲ್, ಎಚ್ ಎಸ್ ವೆಂಕಟೇಶಮೂರ್ತಿಯವರ ಭಾವಗೀತೆ ಮತ್ತು ನೀವು ಆಡಿದ ಮಾತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದಿರಿ. ಎಚ್ ಎಸ್ ಪಾರ್ವತಿ ಅವರ ಚಿಂತನ ಲಹರಿ ಇಷ್ಟ ಆಯಿತು ಅಂತಾರೆ ಸುರೇಶ್ ಭಟ್ ಗೌರಿಬಿದನೂರು, ಪ್ರೇರಣಾ ಓಸೇಕರ್, ಮುತ್ತಪ್ಪ ಅಕ್ಕಿ ಹುಬ್ಬಳ್ಳಿಯಿಂದ ಬಸಯ್ಯ ಸ್ವಾಮಿ ಶಿವಕುಮಾರ, ರಾಯಬಾಗ್ನ ಮುಗುಳಕೋಡ ಶಿವಲಿಂಗಯ್ಯ, ಅಯ್ಯೋ ಅಯ್ಯೋ ಅಯ್ಯೋ ಇನ್ನು ಎಷ್ಟು ಎಷ್ಟು ಎಷ್ಟು ಎಷ್ಟು ಸಂದೇಶಗಳು ಬರ್ತಾನೆ ಇವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೊಮ್ಮೆ ಇನ್ನೊಂದು ವಿಭಾಗದಲ್ಲಿ ನೋಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಅಲ್ಲೇ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತಾ ಇವೆ. ಇವತ್ತಿನ ಶೀರ್ಷಿಕೆ ಏನು? ಕೆಲವು ಪದಗಳು ಇರುತ್ತವೆ, ಆ ಪದಗಳು ಯಾವುದೇ ಅಕ್ಕಪಕ್ಕದ ಪದಗಳ ಸಹಾಯ ಇಲ್ಲದೆ ನಮ್ಮೊಳಗೆ ಭಾವನೆಗಳನ್ನು ಸೃಷ್ಟಿಸಬಲ್ಲವು. ಕೆಲವು ಪದಗಳು ನೆನಪುಗಳನ್ನು ತರುತ್ತವೆ, ಕೆಲವು ಪದಗಳು ನಮ್ಮನ್ನು ನಡೆಸುತ್ತವೆ, ಕೆಲವು ಪದಗಳು ನಮ್ಮ ಮೈ ಮರೆಸುವಂತಹ ಪದಗಳು. ಹಾಗೆ ಅಂತಹ ಒಂದು ಪದ ಇವತ್ತಿನ ನಮ್ಮ ಶೀರ್ಷಿಕೆ ಗಾನದ ಪದ. ಇವತ್ತಿನ ಪದ ಯಾವುದು?

ನಾ ಪೊಂಟ ಕಣೋ ಚಿತ್ರದ ಗೀತೆ ಕೇಳಿದರೆ ಶ್ರೇಯಾ ಘೋಷಲ್ ಹಾಗೂ ಶಾನ್ ಅವರ ಧ್ವನಿಗಳಲ್ಲಿ ಬರೆದು ಸಂಗೀತ ನೀಡಿದವರು ಎಸ್ ನಾರಾಯಣ್. ಇನ್ನು ಇವತ್ತಿನ ವಿಶೇಷಗಳನ್ನು ನೋಡೋದಾದರೆ, ಈ ದಿನ ಕರುನಾಡಿನ ಸಾಮಾಜಿಕ ಕ್ರಾಂತಿಯ ಹರಿಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಹುಟ್ಟಿದ ದಿನ. ಆಗಸ್ಟ್ 20, 1915 ಅವರು ಜನಿಸಿದ್ದು, ಹಿಂದುಳಿದ ವರ್ಗಗಳ ಏಳಿಗೆ ಭೂ ಸುಧಾರಣಾ ಕಾಯ್ದೆ ತರುವಲ್ಲಿ ಡಿ ದೇವರಾಜ ಅರಸು ಅವರ ಕೊಡುಗೆ ಅಪಾರ. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮದಿನ ಇಂದು. ಆಗಸ್ಟ್ 20 ಸದ್ಭಾವನಾ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ದೇಶದ ಜನರ ನಡುವೆ ರಾಷ್ಟ್ರೀಯ ಭಾವೈಕ್ಯತೆ, ಶಾಂತಿ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದು ಈ ದಿನದ ಒಂದು ವಿಶೇಷವಾಗಿದೆ. ಸಾವಿರದ 1944 ರಾಜೀವ್ ಗಾಂಧಿಯವರು ಜನಿಸಿದ್ದು. ಇನ್ನು ಇನ್ಫೋಸಿಸ್ನ ಜನಕ ಕರ್ನಾಟಕ ಬೆಂಗಳೂರು ವಿಶ್ವದಾದ್ಯಂತ ತಲುಪಲು ಕೊಡುಗೆ ನೀಡಿದಂತಹ, ಹಾಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಅನ್ನಿಸಿಕೊಳ್ಳೋದಕ್ಕೆ ಇವರು ಒಬ್ಬರು ಗಣ್ಯರು, ಕಾರಣಕರ್ತರು. ಎನ್ ಆರ್ ನಾರಾಯಣಮೂರ್ತಿ ಅವರು, ನಾಗಾವರ ರಾಮರಾವ್ ನಾರಾಯಣಮೂರ್ತಿ ಅವರು ಜನಿಸಿದ ದಿನ ಇಂದು. 1946 ಅವರು ಹುಟ್ಟಿದ್ದು. ಇನ್ನು ಕಾಡು, ಕಾಡುಗಳ ಚಿತ್ರ ಅಂದರೆ ನಮಗೆ ಯಾರು ನೆನಪಾಗ್ತಾರೆ? ಎಂ ಪಿ ಶಂಕರ್ ಅವರು, ನಿರ್ಮಾಪಕ ನಟ, ಭರಣಿ ಚಿತ್ರಕಲಾ ತಂಡವನ್ನು ಸ್ಥಾಪಿಸಿದವರು. 1935 ಜನಿಸಿದ್ದು ನಟ ಎಂ ಪಿ ಶಂಕರ್ ಅವರು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನ ಇವತ್ತಿನ ನಮ್ಮ ಪದ ತುಂತುರು.

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ತುಂತುರು ಶೀರ್ಷಿಕೆಯ ಗೀತೆಗಳು. ಈ ದಿನ ಭಾರತದ ಆಧುನಿಕ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಒಂದು ಮೈಲಿಗಲ್ಲು ಅಂತ ನಾವು ಹೇಳ್ತೀವಿ ಬ್ರಹ್ಮ ಸಮಾಜ. ಇದರ ಮೊದಲ ಸಭೆಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಹಾಗೆ ದ್ವಾರಕಾನಾಥ್ ಟ್ಯಾಗೋರ್ ಇವರೆಲ್ಲ ಸೇರಿ ಕೋಲ್ಕತ್ತಾದಲ್ಲಿ ಆಯೋಜಿಸಿದರು. ಆಗಸ್ಟ್ 20ನೇ ತಾರೀಕು 1828ರಲ್ಲಿ ಈ ಸಭೆ ನಡೆಯಿತು.

1975ರಲ್ಲಿ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಭಾರತದ 5ನೇ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ದಿನ ಆಗಸ್ಟ್ 20ನೇ ತಾರೀಖು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಶೀರ್ಷಿಕೆ ಗಾನ: ಪ್ರೇಮದ ತುಂತುರು, ಮಾತಿನ ತುಂತುರು, ಹಾಡಿನ ತುಂತುರು, ನೆನಪಿನ ತುಂತುರು, ತುಂತುರು ಸ್ಪರ್ಶ, ಸರಳ ಸೂಕ್ಷ್ಮ ಈ ತುಂತುರು ಭಾವ, ತುಂತುರು

ಸ್ವರ್ಣ ಚಿತ್ರದ ಗೀತೆ ಕೇಳಿದಿರಿ. ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಬರೆದು ಸಂಗೀತ ನೀಡಿದವರು ರವಿ ಭಾರತಿ. ತುಂತುರು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಪ್ರೇಮದ ತುಂತುರು, ಮಾತಿನ ತುಂತುರು, ಹಾಡಿನ ತುಂತುರು, ಹೀಗೆ ತುಂತುರು ಅಂದಾಗ ಬರುವ ಭಾವಗಳು ನೂರಾರು. ತುಂತುರು ಅಂದರೆ ಅದು ನೀರ ತುಂತುರು ಮಾತ್ರ ಅಲ್ಲ, ಅಲ್ವಾ?

ತುತ್ತೂರು ಶೀರ್ಷಿಕೆ ಗಾನದ ಜೊತೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ. ಕಾಯ್ತಾ ಇರಿ, ಕೇಳ್ತಾ ಇರಿ ಮತ್ತಷ್ಟು ಗೀತೆಗಳಿಗಾಗಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ.

0: ನೋಡ್ಬಿಟ್ಟು ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ?
1: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಹಾಕ್ಬೇಕಾ?
0: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರ್ ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ?
2: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು

0: ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
0: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರ್ಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
0: ನ್ಯೂಸ್ ಆನ್ ಏರ್.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಇಂದಿನ ವಿಶೇಷ.

ಇವತ್ತು ಏನೆಲ್ಲ ವಿಶೇಷಗಳು ಇವೆ ಅಂತ ಹಾಗೆ ನಾವು ನೋಡೋದಾದರೆ, ಸದ್ಭಾವನಾ ದಿನ, ಸೌಹಾರ್ದ ದಿನ, ರಾಷ್ಟ್ರೀಯ ಭಾವೈಕ್ಯತೆ, ಕೋಮು ಸೌಹಾರ್ದತೆಯನ್ನ ಬೆಳೆಸುವ, ಪಸರಿಸುವ ದಿನ. ಈ ದಿನ ಅಕ್ಷಯ ಊರ್ಜಾ ದಿನ, ನವೀಕರಿಸಬಹುದಾದ ಶಕ್ತಿಯ ಇಂಧನ ಮೂಲಗಳ ದಿನ. ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ ಬಗ್ಗೆ ನಾವು ಅರಿವು ಮೂಡಿಸಿಕೊಳ್ಳಬೇಕು. ಪ್ರಾಕೃತಿಕ ಇಂಧನಗಳನ್ನು ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋದು ಇವತ್ತಿನ ಧ್ಯೇಯ. ಸಾವಿರದ 1886 ರೇಡಿಯೋ ತರಂಗಗಳನ್ನು ಹೇನ್ರಿಚ್ ಹರ್ಡ್ಸ್ ಅವರು ಗುರುತಿಸಿದರು. ಆದರೆ ಅದರ ಪ್ರಸರಣಕ್ಕೆ ಸಾಧನ ಸಿಕ್ಕಿದ್ದು ಅನುವಾಗಿದ್ದು ಮಾರ್ಕೋನಿ ಅವರಿಂದ. 1900 ಪ್ರಾರಂಭದ ದಿನಗಳಲ್ಲೇ ರೇಡಿಯೋ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ತನ್ನ ಯಾನವನ್ನು ಆರಂಭ ಮಾಡಿತ್ತು. 1920 ಮೊದಲ ರೇಡಿಯೋ ಸ್ಟೇಷನ್ ಆರಂಭ ಆಯಿತು US ಅಂದರೆ ಅಮೆರಿಕಾದಲ್ಲಿ. ಅಮೆರಿಕಾದ ಡೆಟ್ರಾಯ್ಟ್ನಲ್ಲಿ ಅಮೆರಿಕಾದಲ್ಲಿ ಮೊದಲ ರೇಡಿಯೋ ಸ್ಟೇಷನ್ ಆರಂಭ ಆಯಿತು. ಹಾಗಾಗಿ ಅಮೆರಿಕ ಈ ದಿನ ರೇಡಿಯೋ ದಿನ ಅಂತ ಆಚರಿಸುತ್ತೆ. ಇನ್ನು ತುರ್ತು ಸಮಯದಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗುತ್ತೆ, ಸಿಗಬಹುದು, ಸಿಗದೇನೂ ಇರಬಹುದು. ಆದರೆ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾದ ವಸ್ತುಗಳು ನಮಗೆ ತಲುಪುವುದು ಹೇಗೆ? ಎಂಥ ಸಂದರ್ಭದಲ್ಲೂ ಈ ವೈದ್ಯಕೀಯ ಸಾಧನಗಳನ್ನು, ಸಲಕರಣೆಗಳನ್ನು ನಮಗೆ ತಲುಪಿಸೋದಕ್ಕೆ ಕಟಿಬದ್ಧರಾಗಿರುವ ಮಂದಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಮೆಡಿಕಲ್ ಟ್ರಾನ್ಸ್ಪೋರ್ಟರ್ಸ್ ಅಂತ ಕರೀತಾರೆ. ಈ ದಿನ ಅವರನ್ನು ಗುರುತಿಸಿ ಅವರಿಗೆ ನಮಿಸುವ ದಿನ, ಮೆಡಿಕಲ್ ಟ್ರಾನ್ಸ್ಪೋರ್ಟರ್ಸ್ ಡೇ.

ಈ ದಿನ ಕೊಂಕಣಿ ಮಾನ್ಯತಾ ದಿನ ಅಂತ ಆಚರಿಸ್ತಾರೆ. ಕರಾವಳಿ ಭಾಗಗಳಲ್ಲಿ ಭಾಷಾ ಮಾನ್ಯತೆ ಮತ್ತು ಸಂವಿಧಾನದ 71ನೇ ತಿದ್ದುಪಡಿ 1992ರಲ್ಲಿ ಆಯಿತು. ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಅಧಿಕೃತವಾಗಿ ಭಾರತೀಯ ಭಾಷೆಗಳು ಅಂತ ಸೇರಿಸಲಾಯಿತು. ಭಾರತದ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯ ಒಂದು ದೊಡ್ಡ ಜಯ ಇದು ಅಂತ ಆಯಾ ಪ್ರದೇಶದ ಭಾಷಿಗರು ಭಾವಿಸ್ತಾರೆ. ಹಾಗಾಗಿ ಈ ದಿನ ಕೊಂಕಣಿ ದಿನ, ಮಣಿಪುರಿ ಭಾಷೆಯ ದಿನ, ನೇಪಾಳಿ ದಿನ ಅಂತ ಆಯಾಯ ಪ್ರಾಂತ್ಯಗಳಲ್ಲಿ ಆಚರಿಸುವುದು ಉಂಟು. ಮೂಢನಂಬಿಕೆಗಳ ವಿರೋಧಿ ಹಾಗೆ ತರ್ಕವಾದಿ ಹೋರಾಟಗಾರ ಡಾಕ್ಟರ್ ನರೇಂದ್ರ ದಾಭೋಲ್ಕರ್ ಅವರು ಮಡಿದ ದಿನ ಇಂದು. ಸಮಾಜದಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ತಾರ್ಕಿಕ ಬುದ್ಧಿವಂತಿಕೆಯನ್ನು ನಾವು ಬೆಳೆಸಿಕೊಳ್ಳಬೇಕು, ಪ್ರಶ್ನೆ ಮಾಡಬೇಕು, ವೈಜ್ಞಾನಿಕ ಮನೋಭಾವ ನಮ್ಮಲ್ಲಿ ಇರಬೇಕು ಅಂತ ಇವತ್ತು ರಾಷ್ಟ್ರೀಯ ವೈಜ್ಞಾನಿಕ ಮನೋಭಾವ ದಿನ, ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇ ಅಂತ ಆಚರಿಸಲಾಗುತ್ತೆ. ಹೌದು, ಇಷ್ಟೆಲ್ಲ ದಿನಗಳು ಇವೆ. ಇಂದಿನ ವಿಶೇಷಕ್ಕೆ ಯಾವ ದಿನವನ್ನ, ಯಾವ ವಿಶೇಷವನ್ನ ಆರಿಸಿಕೊಳ್ಳೋಣ? ಇವತ್ತು ಇನ್ನೊಂದು ವಿಶೇಷ ಇದೆ ಕಣ್ರಿ. ನಾವು ಹೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಆನೆ ದಿನ, ಚಿರತೆ ದಿನ, ಗುಬಿ ದಿನ, ಸಿಂಹ ದಿನ, ಹುಲಿ ದಿನ, ಆ ದಿನ, ಈ ದಿನ, ಹಿರಿಯರ ದಿನ, ಹೆಣ್ಣಿನ ದಿನ, ಗಂಡಿನ ದಿನ, ಹೀಗೆ ದಿನಕ್ಕೊಂದು ದಿನ ಅಂತೂ ಇದೆ. ಈ ದಿನ ಏನು ವಿಶೇಷ ಅಂತಂದರೆ ಐತಿಹಾಸಿಕ ಘಟನೆಗಳಿರಬಹುದು, ದಿನದಲ್ಲಿ ನಡೆದಿರುವಂಥದ್ದಿರ್ಬೋದು, ಅಥವಾ ಯಾವುದಾದರೂ ಪ್ರಾಣಿ ಪಕ್ಷಿಗಳನ್ನು ನಾವು ಸಂರಕ್ಷಣೆ ಮಾಡೋದಿರಬಹುದು, ಪ್ರಕೃತಿ ಸಂರಕ್ಷಣೆ ಮಾಡೋದಿರಬಹುದು, ಇಂತಹವುಗಳಿಗಾಗಿ ಈ ಅರಿವನ್ನು ನಾವು ಮೂಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಂತಹ ದಿನಗಳನ್ನು ಆಚರಿಸೋದು ಹೌದು. ಇವತ್ತು ಇಷ್ಟೆಲ್ಲ ದಿನಗಳಿವೆ, ಆದರೆ ಜೊತೆಗೆ ಇನ್ನೊಂದು ದಿನ ಇದೆ. ಏನಪ್ಪ ವಿಶೇಷ ಅಂದರೆ, ಈ ಎಲ್ಲ ದಿನಗಳನ್ನು, ಗುಬ್ಬಿ ದಿನ, ಆನೆ ದಿನ, ಚಿರತೆ ದಿನ ಆಚರಿಸ್ತೀವಲ್ಲ, ಇವತ್ತು ವಿಶ್ವ ಸೊಳ್ಳೆ ದಿನ. ಹಾ, ಅನ್ಬೇಡಿ, ಕಿವಿಯಲ್ಲಿ ಸಿಂಗಿಂಗ್. ಹೌದು, ಇವತ್ತು ವಿಶ್ವ ಸೊಳ್ಳೆ ದಿನ. ಮತ್ತಷ್ಟು ಮಾತಾಡೋಣ ಸೊಳ್ಳೆ ದಿನದ ಬಗ್ಗೆ. ಇಂದಿನ ವಿಶೇಷ ಸೊಳ್ಳೆ ದಿನ.

ಯಾಕೆ ಸೊಳ್ಳೆ ದಿನ ಆಚರಿಸ್ತೀವಿ? ಈ ಸೊಳ್ಳೆಗಳ ದಿನದ ಮಹತ್ವ ಏನು? ಸೊಳ್ಳೆಗಳು ವಿಶ್ವದಾದ್ಯಂತ ಎಷ್ಟು ಮಾನ್ಯತೆ ಪಡೆದಿವೆ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ

ಶ್ರೀಮತಿ ಚಿತ್ರದ ಗೀತೆ ಕೇಳಿದಿರಿ, ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ. ಇವತ್ತಿನ ವಿಶೇಷ ಏನು ಅಂದ್ರೆ ವಿಶ್ವ ಸೊಳ್ಳೆ ದಿನ ಅಂತ ಹೇಳಿದಾಗ ಆಶ್ಚರ್ಯ ಆಗಬಹುದು. ಅರೆ ಅರೆ, ಸೊಳ್ಳೆಗೂ ಒಂದು ದಿನ ಇದೆಯಾ? ಯಾಕೆ ನಾವು ಸೊಳ್ಳೆ ದಿನವನ್ನ ಆಚರಿಸಬೇಕು ಅಂತ. ಹೌದು, ಸೊಳ್ಳೆಗೂ ಒಂದು ದಿನ ಇದೆ. ಯಾಕೆ ನಾವು ಸೊಳ್ಳೆ ದಿನ ಆಚರಿಸ್ತಾ ಇದ್ದೀವಿ ಅಂದ್ರೆ, ವಿಶ್ವ ಸೊಳ್ಳೆ ದಿನವನ್ನ ಅಂದ್ರೆ ವರ್ಲ್ಡ್ ಮಸ್ಕಿಟೋ ಡೇ ಆಗಸ್ಟ್ 20ನೇ ತಾರೀಕು ವಿಶ್ವದ ಎಲ್ಲ ಕಡೆ ಆಚರಿಸಲಾಗುತ್ತೆ. ಇದು ಕೂಡ ಅರಿವು ಮೂಡಿಸುವ ದಿನ. ಇದಕ್ಕೆ ಒಂದು ದೊಡ್ಡ ವೈಜ್ಞಾನಿಕ ಇತಿಹಾಸ ಇದೆ. ಬ್ರಿಟಿಷ್ ವೈದ್ಯ ಸರ್ ರೊನಾಲ್ಡ್ ರಾಸ್ ಇವರು ಮಾಡಿದಂತಹ ಒಂದು ಅದ್ಭುತ ಸಂಶೋಧನೆ. 1897 ಆಗಸ್ಟ್ 20ನೇ ತಾರೀಕು ಸಿಕಂದ್ರಾಬಾದ್ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಬ್ರಿಟಿಷ್ ವೈದ್ಯ ರೊನಾಲ್ಡ್ ಡಾಸ್ ಅವರು ಹೆಣ್ಣು ಅನಫಿಲಿಸ್ ಸೊಳ್ಳೆಗಳು ಮನುಷ್ಯರ ನಡುವೆ ಮಲೇರಿಯಾ ರೋಗವನ್ನು ಹರಡುತ್ತೆ ಅನ್ನೋದನ್ನ ಮೊದಲ ಬಾರಿಗೆ ಅವರು ಪತ್ತೆ ಹಚ್ಚಿದ ದಿನ ಆಗಸ್ಟ್ 20. ಆಮೇಲೆ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂತು ಈ ಅದ್ಭುತ ಆವಿಷ್ಕಾರಕ್ಕಾಗಿ. ಸೊಳ್ಳೆಗಳಿಂದ ಮಲೇರಿಯಾ ಹರಡಿ ಆಗ ನೂರಾರು ಜನ ಸಾಯ್ತಾ ಇದ್ರು. ಈಗಲೂ ಸಾಯ್ತಾರೆ, ಅದು ಬೇರೆ ವಿಷಯ. ಆದರೆ ಮಲೇರಿಯಾಗೆ ಔಷಧಿಗಳನ್ನು ಕಂಡುಹಿಡಿಯಲಾಯಿತು. ಆಗ ಇನ್ನೂ ಔಷಧಿ ಕಂಡುಹಿಡಿಯದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಸಂಶೋಧನೆ ಏನಿತ್ತು, ಇದು ಬಹಳಷ್ಟು ಒಂದು ಅದ್ಭುತ ಆವಿಷ್ಕಾರ, ಇದು ನಮಗೆ ಗೊತ್ತಾಯಿತು ಅನ್ನುವಂತಹ ಒಂದು ಸಂತಸ ಬಂದಂತಹ ದಿನ. ಹಾಗಾಗಿನೇ ಸೊಳ್ಳೆಗಳಿಂದ ಮಲೇರಿಯಾ ಹರಡುತ್ತೆ, ಜೊತೆಗೆ ಡೆಂಗ್ಯೂ ಚಿಕನ್ಗುನ್ಯಾ ಕೂಡ ಸೊಳ್ಳೆಗಳಿಂದನೇ ಹರಡುವಂಥದ್ದು ಅನ್ನುವಂತಹ ಮಾತನ್ನು ನಾವು ಕೇಳ್ತೇವೆ. ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು, ಮನೆಯ ಸುತ್ತಮುತ್ತ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳೋದು, ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯುವ ಕ್ರಮಗಳನ್ನು ನಾವು ಹೇಗೆ ಕೈಗೊಳ್ಳಬಹುದು, ಈ ಎಲ್ಲ ವಿಚಾರಗಳನ್ನು ಆಲೋಚಿಸಿ ನಮ್ಮ ನಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸೊಳ್ಳೆಗಳು ಬಾರದ ಹಾಗೆ, ಸೊಳ್ಳೆಗಳು ಇರದ ಹಾಗೆ ನಾವು ಏನು ಮಾಡಬಹುದು ಅಂತ ಯೋಚನೆ ಮಾಡುವ ದಿನ ಇಂದು, ವಿಶ್ವ ಸೊಳ್ಳೆ ದಿನ.

ಹರಿಹರನ್ ಅವರ ಧ್ವನಿಯಲ್ಲಿ ಸೂಪರ್ ಸ್ಟಾರ್ ಚಿತ್ರದ ಗೀತೆ ಕೇಳಿದಿರಿ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಸಮಯ 9:28. ಇವತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9-10 ಸೊಳ್ಳೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ವಿಶ್ವ ಸೊಳ್ಳೆ ದಿನ. ಇನ್ನು ಚಿನ್ನ ಬೆಳ್ಳಿ ದರಗಳನ್ನು ಹೇಳಿಲ್ವಲ್ಲ ಅಂತ ಒಂದಿಬ್ಬರು ಸಂದೇಶಗಳನ್ನು ಕಳಿಸಿದ್ದೀರಿ, ಹೇಳಿಬಿಡೋಣ. ಅದಕ್ಕೇನಂತೆ, ನಿನ್ನೆಯ ವಹಿವಾಟು ಅಂತ್ಯಗೊಂಡಂತೆ ಚಿನ್ನ 24 ಕ್ಯಾರೆಟ್ 15,496 ರೂಪಾಯಿ, 22 ಕ್ಯಾರೆಟ್ 14,204 ರೂಪಾಯಿ, 24 ಕ್ಯಾರೆಟ್ 15,496 ರೂಪಾಯಿ, 22 ಕ್ಯಾರೆಟ್ 1 ಗ್ರಾಂ 14,204 ರೂಪಾಯಿ. ಬೆಳ್ಳಿ 244,900 ರೂಪಾಯಿ.

ರೂಪಾಯಿ, ಪೆಟ್ರೋಲ್ 112.4, ಡೀಸೆಲ್ 99.3. ನಿನ್ನೆಯ ವಹಿವಾಟು ಅಂತ್ಯಗೊಂಡಂತೆ ಈ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ಅಪಕೀರ್ತಿ ತರುವ ಮಗನಿಗಿಂತ ಸತ್ಕೀರ್ತಿ ತರುವ ಕೆಲಸಗಾರನೇ ಮೇಲು. ಅಪಕೀರ್ತಿ ತರುವ ಮಗನಿಗಿಂತ ಸತ್ಕೀರ್ತಿ ತರುವ ಕೆಲಸಗಾರನೇ ಮೇಲು, ಇದು ಇವತ್ತಿನ ಗಾದೆ ಮಾತು. ಇವತ್ತು ಸೊಳ್ಳೆ ದಿನ. ಹೌದು, ಯಾಕೆ ಇದು? ಯಾವಾಗಲೂ ನಾವು ಇಂಥ ಪ್ರಾಣಿಗಳು ಅವನತಿಯ ಅಂಚಿನಲ್ಲಿದೆ, ಹಾಗಾಗಿ ಅದನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಅರಿವಿನ ದಿನಗಳನ್ನು ಮಾಡ್ತೀವಿ. ಅದು ಜಿರಾಫೆ ದಿನ ಇರಬಹುದು, ಆನೆ ದಿನ ಇರಬಹುದು, ಹುಲಿ ದಿನ ಇರಬಹುದು, ಸಿಂಹ ದಿನ ಇರಬಹುದು, ಗುಬ್ಬಿ ದಿನ ಮೊನ್ಮೊನ್ನೆ ಆಚರಿಸಿದ್ವಿ ಅನಿಸುತ್ತೆ, ಅದು ಇರಬಹುದು. ನಾವು ರಕ್ಷಿಸಬೇಕು, ಪ್ರಕೃತಿಗೆ ಅದರ ಅವಶ್ಯಕತೆ ಎಷ್ಟಿದೆ, ನಾವು ಹೇಗೆ ಪರಿಸರ ಮಾಲಿನ್ಯ ಮಾಡ್ತಾ ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಲ್ತಾ ಇದ್ದೀವಿ, ಈ ರೀತಿ ಹೇಳ್ತಾ ಸಾಕ್ತೀವಿ. ಆದರೆ ಆಗಸ್ಟ್ 20 ಸೊಳ್ಳೆ ದಿನ ಯಾಕೆ ಅಂದರೆ, ಮಲೇರಿಯಾ ಮತ್ತು ಇತರ ರೋಗಗಳನ್ನು ಸೊಳ್ಳೆಗಳು ಹರಡುವಂಥದ್ದು, ಈ ಜಗತ್ತಿನ ಅತ್ಯಂತ ಅಪಾಯಕಾರಿ ಜೀವಿ ಅಂದರೆ ಸಿಂಹ, ಹುಲಿ ಅಥವಾ ಹಾವುಗಳಿಗಿಂತ ಅತಿ ಹೆಚ್ಚು ಅಪಾಯಕಾರಿ ಅವು ಸೊಳ್ಳೆಗಳು. ಸೊಳ್ಳೆಗಳಿಂದ ನಾವು ತಪ್ಪಿಸಿಕೊಳ್ಳೋದು ಹೇಗೆ, ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ, ನಮ್ಮ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ, ನಾವು ರೋಗ ಮುಕ್ತರಾಗಿ ಬದುಕ್ತಾ ಮತ್ತೊಬ್ಬರಿಗೆ ನಮ್ಮಿಂದ ರೋಗ ಹರಡದ ಹಾಗೆ ಎಚ್ಚೆತ್ತುಕೊಂಡು ಇರೋದು ಹೇಗೆ ಅಂತ ಅರಿವು ಮೂಡಿಸಿಕೊಳ್ಳುವ ದಿನ ಇವತ್ತು. ಅದಕ್ಕಾಗಿಯೇ ವಿಶ್ವ ಸೊಳ್ಳೆ ದಿನ, ವರ್ಲ್ಡ್ ಮಸ್ಕಿಟೋ ಡೇ ಅಂತ ಈ ದಿನವನ್ನು ನಾವು ಆಚರಿಸ್ತೀವಿ. ಸೊಳ್ಳೆಗಳು ಈಗ ಹೀಗೆ ಹಾಡ್ತಾ ಇರಬಹುದು,

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಗೌರಮ್ಮ ಚಿತ್ರದ ಗೀತೆ ಕೇಳಿದಿರಿ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ. ಉಪೇಂದ್ರ ಅವರು ಬರೆದ ಗೀತೆ, ಸಂಗೀತ ನೀಡಿದ್ದು ಎಸ್ಎ ರಾಜ್ಕುಮಾರ್. ಸಮಯ 9:36. ಎಷ್ಟು ಬೇಗ ಸಮಯ ಹೋಗ್ತಾ ಇರುತ್ತಲ್ಲ. ಈ ಸೊಳ್ಳೆಗಳ ಬಗ್ಗೆ, ಅಂದರೆ ಮಲೇರಿಯಾ ಹರಡೋದು ಸೊಳ್ಳೆಗಳ ಮೂಲಕ, ಮಲೇರಿಯಾ ಬರೋದು ಸೊಳ್ಳೆಯಿಂದ, ಹೀಗೆ ಈ ಒಂದು ಪ್ರಯೋಗವನ್ನು ಮಾಡಿದ್ರಲ್ಲ ರಾಸ್ ಅವರು, ಅದು ಹೇಗೆ ಮಾಡಿದ್ರು ಅವರು ಅಂದರೆ, ಮೊದಲು ತುಂಬ ಅವರು ಏನೋ ಯಾವುದೋ ಕಾರಣಕ್ಕೆ ಮಲೇರಿಯಾ ಹಬ್ಬುತ್ತಾ ಇದೆ ಅನ್ನೋದನ್ನಷ್ಟೇ ಅವರು ಡೌಟ್ ಪಟ್ಟಿದ್ರು, ಅಂದರೆ ಅನುಮಾನ ಪಟ್ಟಿದ್ರು. ಆಮೇಲೆ ಏನಾಯಿತು, ಸೊಳ್ಳೆಗಳನ್ನು ಹಿಡಿದು ಅವುಗಳನ್ನು ಕತ್ತರಿಸಿ, ಅಂದರೆ ಡಿಸೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಹಾಗೆ ಸೂಕ್ಷ್ಮ ದರ್ಶಕದಲ್ಲಿ ಅಂದರೆ ಮೈಕ್ರೋಸ್ಕೋಪ್ನಲ್ಲಿ ಪರೀಕ್ಷೆ ಮಾಡಿ ಪುರಾವೆ ಸಿಗದೆ ಅವರು ತುಂಬ ಬೇಸತ್ತು ಹೋಗಿದ್ರು. ಹುಸೇನ್ ಖಾನ್ ಅನ್ನುವ ಒಬ್ಬರು ರೋಗಿ ಬಂದರು, ಅವರು ಮಲೇರಿಯಾದಿಂದ, ಅಂದರೆ ಆಗ ಜ್ವರದಿಂದ ಅವರು ನರಳುತ್ತಾ ಇದ್ರು. ಇದು ನನಗೆ ಕೊನೆಯ ಅವಕಾಶ, ಈ ಹುಸೇನ್ ಖಾನ್ ಅವರ ಜ್ವರ ಹೇಗೆ ಬಂದಿದೆ ಅಂತ ನಾನು ಪರೀಕ್ಷಿಸಬೇಕು, ಇಲ್ಲಿ ನನ್ನ ಅನುಮಾನ ದೃಢಪಡಬೇಕು ಅಂತ ನಿರ್ಣಯ ಮಾಡಿ, ಅದಕ್ಕಾಗಿ ಸಾಕಷ್ಟು ವಿಶೇಷ ಕಾಳಜಿಯನ್ನು ವಹಿಸಿ 1897 ಸುಮಾರಿನಲ್ಲಿ ರಾಸ್ ಅವರು ಒಂದು ಪ್ರಯೋಗವನ್ನು ಮಾಡಿದರು. ಜ್ವರದಿಂದ ಬಳಲ್ತಾ ಇದ್ದ ಆ ವ್ಯಕ್ತಿಗೆ 8 ಆಣೆ ಕೊಟ್ಟು, ಆಗ 8 ಆಣೆ ಅಂದರೆ ಸಣ್ಣ ದುಡ್ಡಾಗಿರಲಿಲ್ಲ, 8 ಆಣೆ ಕೊಟ್ಟು, ನಾನೀಗ ನಿನ್ನ ಮೇಲೆ ಒಂದಷ್ಟು ಸೊಳ್ಳೆಗಳನ್ನು ಬಿಡ್ತೀನಿ, ದಯವಿಟ್ಟು ಇದಕ್ಕೆ ಅನುಮತಿ ಕೊಡು ಅಂತ ಅವನನ್ನು ಬೇಡಿಕೊಂಡು, ಅವನ ರಕ್ತವನ್ನು ಕುಡಿಯೋದಕ್ಕೆ ಕಂದು ಬಣ್ಣದ ರೆಕ್ಕೆಗಳಿದ್ದ ಒಂದು ವಿಚಿತ್ರ ಸೊಳ್ಳೆಗಳು, ಅಂದರೆ ಇದನ್ನೇ ಆಮೇಲೆ ಅವರು ಅನಾಫಿಲಿಸ್ ಸೊಳ್ಳೆಗಳು ಅಂತ ಕರೆದಿದ್ದು, ಅವನ ಮೇಲೆ ಸೊಳ್ಳೆಗಳನ್ನು ಬಿಟ್ಟು ಅದನ್ನು ಕಚ್ಚಿಸಿ, ಅವನಿಗೆ ಕಚ್ಚಿಸಿ ಸೊಳ್ಳೆಗಳು ರಕ್ತ ಹೀರಿದ ಮೇಲೆ ಆ ಸೊಳ್ಳೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬಾಟಲುಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡ್ರು. ಆಮೇಲೆ ಒಂದು ಕೋಣೆಯಲ್ಲಿ ಸೀಲಿಂಗ್ ಫ್ಯಾನ್ ಕೆಟ್ಟ ಹೋಗಿತ್ತು, ಅವರು ಕೆಲಸ ಮಾಡ್ತಾ ಇದ್ದ ಕೋಣೆ, ಆ ಸಂದರ್ಭದಲ್ಲಿ ಮೈಕ್ರೋಸ್ಕೋಪ್ ಕೆಳಗಡೆ ಸೊಳ್ಳೆಗಳನ್ನು, ಅಂದರೆ ಇವರು ಹಿಡಿದಿಟ್ಟಿದ್ದ ಸೊಳ್ಳೆಗಳನ್ನು ನೋಡ್ತಾ, ಸೊಳ್ಳೆಯ ಹೊಟ್ಟೆಯ ಒಳಗೋಡೆಯ ಕೋಶಗಳನ್ನು ಇವರು ಗಮನಿಸಿ, ಕೆಲವು ವಿಶಿಷ್ಟವಾದ ಗುಂಡಗಿನ ಕಪ್ಪು ಕಣಗಳು ಇವೆ, ಈ ಸೊಳ್ಳೆಗಳಿಗೂ ಮತ್ತು ಬೇರೆ ಸೊಳ್ಳೆಗಳಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಅವರು ಕಂಡುಹಿಡಿದರು. ಆಮೇಲೆ ಅವರು ಹೆಚ್ಚು ಸಂಶೋಧನೆ ಮಾಡಿದ ಮೇಲೆ ಅವರಿಗೆ ಅರಿವಾಯಿತು, ಮಲೇರಿಯಾ ಉಂಟು ಮಾಡುವ ಪ್ಲಾಸ್ಮೋಡಿಯಂ ಅನ್ನುವಂತಹ ಜೀವಿಗಳು ಇಲ್ಲಿವೆ, ಇದು ಸೊಳ್ಳೆಯ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ. ಇದು ಅವರಿಗೆ ಸಂಭ್ರಮ ತಂದುಕೊಟ್ಟ ಗಳಿಗೆಯಾಗಿತ್ತು. ಅವರಿಗೆ ಆ ಕ್ಷಣದಲ್ಲಿ ತಮ್ಮ ಸಂಶೋಧನೆ ಯಶಸ್ವಿಯಾಗಿದೆ ಅಂತ ಖಾತ್ರಿಯಾಯಿತು. ಜಗತ್ತಿನ ಅತಿ ದೊಡ್ಡ ರಹಸ್ಯವನ್ನು ನಾನು ಭೇದಿಸಿದೆ ಅಂತ ಅವರು ಒಂದು ಒಳ್ಳೆಯ ಸುದೀರ್ಘವಾದ ಇಂಗ್ಲಿಷ್ ಕವಿತೆಯನ್ನು ಆ ಸಂದರ್ಭದಲ್ಲಿ ಬರೆದರು.

0: ಸರಿ ಸರಿ ಸರಿ ಅಂತ ನಾವು ಹೇಳಬೇಕಾಗಿರೋದು ಸೊಳ್ಳೆಗಳಿಗೆ. ಕುನಾಲ್ ಗಾಂಜವಾಲ ಹಾಗೂ ಇಂಚರ ಅವರು ಹಾಡಿದ ಗೀತೆ ಕೇಳಿದಿರಿ. ಶ್ರೀಹರಿ ಕಥೆ ಚಿತ್ರದಿಂದ ಗೀತೆಯನ್ನ ಆರಿಸಿದ್ದು ನವೀನ್ ಕೃಷ್ಣ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಸಮೀರ್ ಕುಲಕರ್ಣಿ. ಸೊಳ್ಳೆಗಳ ಬಗ್ಗೆ ತಮಾಷೆಯಾಗಿ ಹಾಗೆ ಹೇಳೋದಾದರೆ, ಓ ಕಿವಿ ಹತ್ರ ಸೂಪರ್ ಸಿಂಗಿಂಗ್ ಕೇಳಿಸುತ್ತೆ, ವಿಧ ವಿಧವಾದ ಸಾಹಿತ್ಯ ಇರುತ್ತೆ, ಗೊಯ್ಯಿ ಅಂತ ಅದು ಗಾನ ಮಾಡ್ತಾ ಇದ್ದರೆ ನಾವು ಚಪ್ಪಾಳೆ ತಟ್ಟೋ ಹಾಗೆ ಆಗುತ್ತೆ, ಹೀಗೆಲ್ಲ ಹೇಳ್ತಾ ಇರ್ತೀವಿ. ರಕ್ತ ಯಾವುದೇ ಗ್ರೂಪ್ ಆದರೂ, ಏ ಓ ಎ ಬಿ ಏನೇ ಆಗಲಿ, ಈ ಸೊಳ್ಳೆಗಳು ನಮ್ಮ ಹತ್ರ ಬರುತ್ತವೆ. ಅದಕ್ಕೆ ಯಾವುದೇ ಗ್ರೂಪ್ನ ಭೇದ ಇಲ್ಲ. ಹಾಗೆ ಸೊಳ್ಳೆಗಳು ನಮ್ಮ ಬಳಿ ಹಾಡಿದ್ರೆ ನಾವು ಇಂಪಾಗಿದೆ ಅಂತ ಕೇಳಿಸ್ಕೊಳ್ತೀವ, ಚಪ್ಪಾಳೆ ಹೊಡಿತೀವಿ, ಬ್ಯಾಟ್ ಹಿಡಿತೀವಿ, ವೈರ್ ತೆಗಿತೀವಿ, ಬತ್ತಿ ಹಚ್ತೀವಿ, ಪರದೆ ಹಾಕ್ತೀವಿ, ಎಷ್ಟೆಲ್ಲ ಮಾಡ್ತೀವಲ್ಲ. ಆದರೂ ಸೊಳ್ಳೆಗಳು ನಮ್ಮ ಸುತ್ತಮುತ್ತ ಗೊಯ್ಗಾನ ಮಾಡ್ತಾನೆ ಇರುತ್ತವೆ. ಮನುಷ್ಯನನ್ನು ಜಾಸ್ತಿ ಕಚ್ಚೋದು ಹೆಣ್ಣು ಸೊಳ್ಳೆ ಅಂತೆ, ಗಂಡು ಸೊಳ್ಳೆ ಸಿಕ್ಕಾಪಟ್ಟೆ ಸೋಮಾರಿ. ಸೊಳ್ಳೆಗಳಿಗೆ ಸೂಜಿ ಅಂಚಿನಂತಹ ಪುಟ್ಟ ಪುಟ್ಟ ಪುಟ್ಟ ಪುಟ್ಟ ಹಲ್ಲುಗಳಿವೆಯಂತೆ, ಅದನ್ನು ಹಲ್ಲು ಅಂತ ಕರೀತಾರೆ. ಅದು ನಮ್ಮ ಚರ್ಮವನ್ನು ಭೇದಿಸಿ ಒಳಗಿನಿಂದ ರಕ್ತವನ್ನು ಹೀರೋದಕ್ಕೆ ಸಹಾಯ ಮಾಡುತ್ತವೆ ಅಂತ. ಈ ಸೊಳ್ಳೆಗಳು 20 ಕೋಟಿ ವರ್ಷಗಳಿಂದ ಭೂಮಿ ಮೇಲೆ ಇವೆ. ಗಂಡು ಸೊಳ್ಳೆ 1-2 ವಾರ ಬದುಕಿದರೆ ಹೆಣ್ಣು ಸೊಳ್ಳೆ 4-8 ವಾರ ಬದುಕುತ್ತೆ. ಅಂದರೆ ಹೆಣ್ಣು ಸೊಳ್ಳೆಗೆ ಆಯಸ್ಸು ಜಾಸ್ತಿ, ಯಾಕೆಂದರೆ 100+ ಮೊಟ್ಟೆಗಳನ್ನು ಅದು ಇಡುತ್ತೆ. ಮೊಟ್ಟೆ ಇಡೋದಕ್ಕೆ ಸರಿಯಾದ ಜಾಗವನ್ನು ಅದು ಹುಡುಕ್ತಾ ಇರುತ್ತೆ. ಸೊಳ್ಳೆಗಳ ರಂಗುರಂಗು ವಿಷಯಗಳನ್ನು ನಮಗೆ ತಿಳಿಸ್ತಾ ಇದ್ದೀರಿ. ಸೊಳ್ಳೆಗಳ ವಿಚಾರ ತಮಾಷೆಯಾಗೂ ಹೇಳ್ತಾ ಇದ್ದೀರಿ, ಆದರೆ ನಿಮ್ಮ ಮಾತಿನಲ್ಲಿ ಸೊಳ್ಳೆಗಳಿಂದ ನಾವು ರಕ್ಷಿಸಿಕೊಳ್ಳೋದು ಹೇಗೆ ಅನ್ನುವಂತಹ ವಿಚಾರಗಳು ತುಂಬಿವೆ. ಸೊಳ್ಳೆ ದಿನದ ಸಂದರ್ಭದಲ್ಲಿ ಮೂಡಿ ಬರ್ತಾ ಇರುವ ಕಾರ್ಯಕ್ರಮ ಇಂದಿನ ವಿಶೇಷ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಸಂದೇಶ ಕಳಿಸಿದಿರಿ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಿಮ್ಮ ಸಂದೇಶಗಳನ್ನು ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಅಕ್ಕ ಪಕ್ಕ ಸೊಳ್ಳೆ ಇದ್ರೆ ಪಟ್ ಅನ್ಸಿ
1: ರೆಡಿ ಆಕ್ಷನ್.

0: ಕಟ್.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀವಿ, ನಿಮ್ಮ ಜೊತೆ ಇದ್ದೀವಿ, ಇಂದಿನ ವಿಶೇಷವನ್ನು ಆಲಿಸ್ತಾ ಇದ್ದೀವಿ ಅಂತ. ಮಂಜುಳಾ ಮುನಿಯಪ್ಪ, ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ವರಮಹಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಅಂತ ಹೇಳಿದ್ದೀರಿ. ಧನ್ಯವಾದ, ನಿಮಗೂ ಶುಭಾಶಯಗಳು ಮಂಜುಳಾ ಅವರೇ. ಇವತ್ತಿನ ಕನ್ನಡ ರತ್ನ ಭಂಡಾರ ನಮಗೆ ಬಹಳ ಇಷ್ಟ ಆಯಿತು ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಮಂಡಿಕಲ್ ಕೃಪಾ ಅವರು, ಕನ್ನಡ ರತ್ನ ಭಂಡಾರ ಇಷ್ಟ ಆಯಿತು, ಜೊತೆಗೆ ನುಡಿಮುತ್ತುಗಳು, ಶುಭೋದಯ, ನಾದೋಪಾಸನೆ ಎಲ್ಲವೂ ನಮಗೆ ಇಷ್ಟ ಆಯಿತು ಅಂತೀರಿ. ಪುಷ್ಪಾ ಶಾನುಭಾಗರ್ ಗದಗ್ನಿಂದ ಸಂದೇಶ ಕಳಿಸಿದ್ದೀರಿ. ತೀರ್ಥೇಶ್ ಚನ್ನಪಟ್ಟಣದಿಂದ, ಎಚ್ ಎಸ್ ಪಾರ್ವತಿಯವರ ಮಾತುಗಳು ನಮಗೆ ಇಷ್ಟ ಆಯಿತು ಅಂತ. ಮೂಡಲಪಾಳ್ಯ ನಾಗರಬಾವಿ ಮುಖ್ಯ ರಸ್ತೆಯಿಂದ ಪದ್ಮನಾಭ, ಧೈರ್ಯಶ್ ಹಾಗೂ ಮನೆಯವರು ಹೇಳಿದಿರಿ. ಬೆಳಗಾವಿ ಜಿಲ್ಲೆ ರಾಯಬಾಗ ಮುಗಳ ಖೋಡದ ಶಿವಲಿಂಗಯ್ಯ ಅವರು, ಮುತ್ತಪ್ಪ ಅಕ್ಕಿ ಹುಬ್ಬಳ್ಳಿಯಿಂದ, ನೀತಿ ಸಾರ ತುಂಬಿದ ಗೀತೆಗಳನ್ನು ಬೆಳಗ್ಗೆ ಕೇಳಿ ನಮಗೆ ತುಂಬ ಖುಷಿಯಾಯಿತು ಅಂತಾರೆ ಸಾವಿತ್ರಿ ಉಮೇಶ್ ದಾವಣಗೆರೆ. ಮಾದಯ್ಯ, ಲಿಖಿತ, ಸ್ವೀಟಿ, ಮಮತಾ, ದಿನೇಶ್ ಅವರು, ಪಂಕಜ ಅವರು ಸಂದೇಶವನ್ನು ಕಳಿಸಿದ್ದೀರಿ. ಊರು ಯಾವುದು ಅಂತ ನೀವು ಹಾಕಲಿಲ್ಲ. ಆತ್ಮೀಯರೇ, ಸಂದೇಶಗಳನ್ನು ಕಳಿಸುವಾಗ ನೀವು ನಿಮ್ಮ ಹೆಸರನ್ನು ಮೊದಲು ಹೇಳಿ, ಆಮೇಲೆ ನಿಮ್ಮ ಊರು, ಮತ್ತೆ ಮಾತನ್ನು ಹೇಳಿದರೆ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ಸಂದೇಶ ಕಳಿಸೋಕ್ಕೆ ಬದಲು ಒಂದೆರಡು ಮಾತುಗಳನ್ನು ಹೇಳಿ, ಆ ದಿನದ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದರೆ ಓದೋದಕ್ಕೆ ಸುಲಭ ಆಗತ್ತೆ. ಪ್ರೀತಿಯ ಶ್ರೋತೃಗಳೇ, ಅನುದಿನದ ಸಂಗಾತಿ ನಮಗೆ ವಿವಿಧ ಭಾರತಿ ಸದಾ ಕೇಳ್ತಾ ಇರ್ತೀವಿ ಅಂತಾರೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಇಳಕಲ್ ತಾಲೂಕು ಕಂದಗಲ್ ಗ್ರಾಮದ ಸತ್ಯಮೂರ್ತಿ ಮತ್ತೆ ಮನೆಯವರು, ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಕಡುಬಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸತೀಶ್ ಗೌಡ್ರು, ಹಿತೇಂದ್ರ ದಾಸ್ ಅವರು ಸಂದೇಶವನ್ನು ಕಳಿಸಿದಿರಿ. ಅಸ್ಸಾಂನಿಂದ ಇವರು ಸಂದೇಶವನ್ನು ಕಳಿಸ್ತಾರೆ. ನನ್ನ ಹೆಸರನ್ನು ಓದಿ ನಾನು ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿಂದ ರೇಡಿಯೋ ಆ್ಯಪ್ನಲ್ಲಿ ಕೇಳ್ತೀನಿ ಅಂತಾರೆ ಹಿತೇಂದ್ರ ದಾಸ್ ಅವರು. ಧನ್ಯವಾದ ಹಿತೇಂದ್ರ ದಾಸ್ ಅವರೇ. ರಾಣಿ ಅವರು ಹೇಳ್ತಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಕೇಳಿ ಖುಷಿಯಾಯಿತು. ಯಾವಾಗಲೂ ನಮಗೆ ನಮ್ಮೂರೇ ಚಂದ ಅಂತ ಹೇಳಿದಿರಿ. ಅನಂತರಾಜು ಗೊರ್ಲಡ್ಕು ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಡಾಕ್ಟರ್ ಅಂಬುಜ ಮಳಖೇಡ್ಕರ್ ಅವರು, ಎಷ್ಟು ಚೆನ್ನಾಗಿತ್ತು ತುಂತುರು ಹಾಡುಗಳು, ತುಂತುರು ಹನಿಯಂತೆ ನಿನ್ನ ಪ್ರೀತಿ, ಬಲು ಸೊಗಸಾಗಿದೆ ನನ್ನ ಸಂಗಾತಿ, ಹಗಲಿರುಳು ತುಂತುರು ಹನಿಯಲ್ಲಿ ಮಿಂದು, ಮಧುರ ಭಾವಗಳ ಹೊನಲಿನಲ್ಲಿ ತೇಲಿ, ಹೀಗೆ ಒಂದಷ್ಟು ತುಂತುರು ಅವರು ಸುರಿಸಿದ್ದಾರೆ. ತುಂತುರು ಮಳೆಯಲ್ಲಿ ನಮ್ಮ ಸಂದೇಶ ಕೊಚ್ಚಿ ಹೋಯಿತಾ ಅಂತ ಕೇಳಿದ್ದಾರೆ ನಮ್ಮ ಶ್ರೋತೃ. ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ, ಆದಿತ್ಯ, ಶಿವಲೀಲಾ ತೇಲಿ ಮತ್ತೆ ಮನೆಯವರು, ಅಲ್ಲ ತುಂತುರು ಮಳೆಯಲ್ಲಿ ಎಲ್ಲಾದರೂ ಕೊಚ್ಚಿ ಹೋಗೋಕ್ಕೆ ಸಾಧ್ಯನಾ ಆದಿತ್ಯ ಅವರೇ? ಜೋರು ಮಳೆ ಬಂದರೆ ಮಾತ್ರ ಕೊಚ್ಚಿ ಹೋಗುತ್ತೆ, ತುಂತುರು ಮಳೆ ಯಾವಾಗಲೂ ಹಿತವಾಗಿರುತ್ತೆ. ಹಾಗಾಗಿ ನಿಮ್ಮ ಸಂದೇಶ ನಮಗೆ ಸಿಕ್ಕಿದೆ, ನಿಮ್ಮ ಸಂದೇಶವನ್ನು ಓದಿದ್ದೀವಿ. ಸೊಳ್ಳೆಗೂ ಒಂದು ದಿನ ಇದೆ ಅಂತ ಕೇಳಿರಲಿಲ್ಲ, ಕೇಳಿ ಆಶ್ಚರ್ಯ ಆಯಿತು ಅಂತಾರೆ ಕವಿತಾ ಅವರು. ವಿಶ್ವ ಸೊಳ್ಳೆ ದಿನನ ಅಬಬಾ, ಪಿಟೀಲು ಮಾಂತ್ರಿಕ ಅಲ್ವಾ ಇವನು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಅಬ್ಬಾ ಎಷ್ಟು ಮಹತ್ವ ಇದೆ ಈ ಸೊಳ್ಳೆಗಳಿಗೆ, ನಾವು ಎಷ್ಟು ಹುಷಾರಾಗಿರಬೇಕು ಅಂತ ಹೇಳಿದ್ರಿ ಅಂತಾರೆ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಸಂದೇಶ ಕಳಿಸಿದಿರಿ. ಹಾಗೆ ಹಿಂಗಣಿ ಚಿದಾನಂದ ಕಲ್ಯಾಣಿ ಪತ್ತಾರ್ ಮತ್ತು ಮನೆಯವರು ವಾರದಲ್ಲಿ ಹೇಳೋ ಅಂತಹ ಮಾತುಗಳನ್ನು ಒಂದೊಂದಾಗಿ ಸೊಗಸಾಗಿ ನಮಗೆ ತಿಳಿಸ್ತೀರಿ ಅಂತಾರೆ ಪ್ರಸನ್ನ ಯಲಹಂಕದಿಂದ. ಸೊಳ್ಳೆಗಳ ವಿಚಾರ ಗೊತ್ತೇ ಇರಲಿಲ್ಲ, ನಾವು ಸೊಳ್ಳೆ ಅಂದರೆ ಏನೋ ಅಂದ್ಕೊಳ್ತೀವಿ, ಆದರೆ ಎಷ್ಟು ಸೀರಿಯಸ್ ಮ್ಯಾಟರ್ ಇದು ಅಂತಾರೆ ಕೇಶವಪುರ ಹುಬ್ಬಳ್ಳಿಯ ಮಮತಾ, ಮೇಘ ಮತ್ತು ಮನೆಯವರು. ಬಿ ಎಸ್ ನಾರಾಯಣಸ್ವಾಮಿ ಬೋಧನ ಹೊಸ

ಹಳ್ಳಿಯಿಂದ ದಿನೇಶ್ ಗುಡ್ಡದೋರು ಆಲ್ದೋರು ಇಡೀ ಪ್ರಪಂಚವನ್ನ ನಡುಗಿಸಿಬಿಡುತ್ತೆ ಈ ಸೊಳ್ಳೆಗಳು ಅಂತ ಹೇಳಿದ್ರಲ್ಲ, ಸಿಂಹ ಹುಲಿಗಿಂತ ಅಪಾಯಕಾರಿ ಅಂದ್ರಲ್ಲ, ಭಯ ಆಗತ್ತೆ ಅಂತಾರೆ. ಸೊಳ್ಳೆ ಬಗ್ಗೆ ಮಾಹಿತಿಗಳು ಚೆನ್ನಾಗಿದೆ ಅಂತ ಬೆಂಗಳೂರಿನ ವಸಂತ ಅವರು ಹೇಳಿದಿರಿ. ಧನ್ಯವಾದಗಳು ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕಾಗಿ ಅಂತ ಹೀಗೆ ಲಿಖಿತ ಯತೀಶ್ ಗಣೇಶ್ ಅವರು ಕೂಡ ಸಂದೇಶ ಕಳಿಸಿದಿರಿ. ನಂಬರ್ 982 ನೀವು ಚಿತ್ರವನ್ನು ಕಳಿಸಿದ್ದೀರಿ. ಏನು ಚಿತ್ರ? ಸೊಳ್ಳೆ ಚಿತ್ರನ, ಹೂವಿನ ಚಿತ್ರನ? ನಮಗಂತೂ ಗೊತ್ತಿಲ್ಲಪ್ಪ. ಚಿತ್ರ ಕಳಿಸೋಕ್ಕಿಂತ ನೀವು ಮಾತುಗಳನ್ನಾಡಿದರೆ, ಪದಗಳನ್ನು ಬರೆದ್ರೆ ನಮಗೆ ಓದೋದಕ್ಕೆ ಸುಲಭ ಆಗುತ್ತೆ. ನಿಮ್ಮ ಸಂದೇಶವನ್ನು ಇತರರಿಗೂ ನಾವು ತಲುಪಿಸಬಹುದು. ಇನ್ನು ಸೊಳ್ಳೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊಳ್ಳೆಗಳಿಗೆ ಈ ಸೂಜಿ ಅಂಚಿನ ರೀತಿಯ ಹಲ್ಲು ಇರುತ್ತೆ. ಹಾಗೆ 20 ಕೋಟಿ ವರ್ಷಗಳಿಂದ ಇದು ಈ ಭೂಮಿ ಮೇಲೆ ಇದೆ. ಹೆಣ್ಣು ಸೊಳ್ಳೆಗೆ ಆಯುಷ್ಯ ಜಾಸ್ತಿ. ಹೆಣ್ಣು ಸೊಳ್ಳೆಯಿಂದಲೇ ಈ ಒಂದು ರೋಗ, ಮಲೇರಿಯಾ ರೋಗ ಹರಡುವಂಥದ್ದು. ಈ ಎಲ್ಲ ವಿಚಾರಗಳನ್ನು ರೊನಾಲ್ಡ್ ರಾಸ್ ಅವರು ಸಂಶೋಧನೆ ಮಾಡಿ ಹಗಲಿರುಳು ದುಡಿದು ಬೇಸತ್ತು ಅವರು ಒಂದು ಸಂದರ್ಭದಲ್ಲಿ ಏನಿದು ಆಗುವುದಿಲ್ಲ ನನ್ನ ಕೈನಲ್ಲಿ ಈ ಸಂಶೋಧನೆ ಅಂತ ಬಹಳ ದುಃಖಪಟ್ಟಿದ್ರು. ಹಾಗೆ ಅಷ್ಟೆಲ್ಲ ಜೀವ ತೇದು ನಮಗೆ ವಿಜ್ಞಾನಿಗಳು ಇಂತಹ ಅಮೂಲ್ಯವಾದ ಸಂಶೋಧನೆಗಳನ್ನು ಕೊಡ್ತಾರೆ. ಆಮೇಲೆ ಸಂಶೋಧನೆ ಮಾಡಿ ಅವರಿಗೆ ವಿಷಯ ಗೊತ್ತಾದ ಮೇಲೆ ಯಶಸ್ವಿ ಆಯಿತು ಸಂಶೋಧನೆ ಅಂದ ಮೇಲೆ ಅವರು ಹಾಡಿದರು, ಕುಣಿದರು, ಇಂಗ್ಲಿಷ್ನಲ್ಲಿ ಕವಿತೆ ಬರೆದರು. ಇಷ್ಟೆಲ್ಲ ತಿಳ್ಕೊಂಡ್ವಿ ನಾವು. ನಾವು ಮಾಡಬೇಕಾದದ್ದು ಏನಪ್ಪ ಅಂದರೆ, ಆದಷ್ಟು ಈ ಸೊಳ್ಳೆಗಳು ಉತ್ಪತ್ತಿ ಆಗದ ಹಾಗೆ ತಡೆಯುವಂಥದ್ದು. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಪ್ರಕಟಣೆಗಳಲ್ಲಿ ಹೇಳ್ತಾ ಇರ್ತೀವಿ, ಸೊಳ್ಳೆಗಳನ್ನು ಬೆಳೆಯೋದಕ್ಕೆ ಅಂದರೆ ಉತ್ಪತ್ತಿ ಆಗುವಂತಹ ಜಾಗಗಳನ್ನು ನೀವು ಅಲ್ಲಲ್ಲೇ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಏನಾದರೂ ಬಳಸಿ ನೀವು ಅಲ್ಲಿ ಶುಚಿತ್ವವನ್ನು ಕಾಪಾಡಿದರೆ ಸೊಳ್ಳೆಗಳು ಮೊಟ್ಟೆ ಇಡೋದಿಲ್ಲ ಮತ್ತು ಸೊಳ್ಳೆಗಳ ಸಂತತಿ ಹೆಚ್ಚೋದಿಲ್ಲ. ಆದಷ್ಟು ನಾವು ಅವುಗಳನ್ನು ತಡೆಯಬಹುದು, ದೂರ ಇಡಬಹುದು ಅಂತ. ಆದರೆ 20 ಕೋಟಿ ವರ್ಷದಿಂದ ಇರುವ ಸೊಳ್ಳೆಗಳು ನಮ್ಮನ್ನು ಬಿಟ್ಟು ಹೋಗುತ್ತವಾ? ಐ ಲವ್ ಯು ಅಂತ ಹಾಡ್ತಾ ಮತ್ತೆ ಮತ್ತೆ ನಮ್ಮ ಬಳಿ ಬರ್ತಾನೆ ಇರುತ್ತೆ. ಹುಷಾರಾಗಿರಬೇಕಾಗಿರೋದು ನಾವು. ಸೊಳ್ಳೆಗಳು ಕೂಡ ಈ ಮನುಷ್ಯನನ್ನು ಏನು ಮಾಡಬೇಕು, ಇಷ್ಟೆಲ್ಲ ಮಾಡ್ತಾನಲ್ಲ ಅಂತ ಯೋಚನೆ ಮಾಡಿ ಬರ್ತಾ ಇರಬಹುದು, ನಮ್ಮ ಬಳಿ ಹಾಡ್ತಾ ಇರಬಹುದು.

0: ಇಂದಿನ ವಿಶೇಷ ವಿಶ್ವ ಸೊಳ್ಳೆ ದಿನ. ಸೊಳ್ಳೆಗಳ ಬಗ್ಗೆ, ಹಾಗೆ ಸೊಳ್ಳೆಗಳು ಹರಡುವ ರೋಗಗಳ ಬಗ್ಗೆ ಮತ್ತು ಸಂಶೋಧನೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಈ ದಿನ ನಾವು ಇಂದಿನ ವಿಶೇಷದಲ್ಲಿ ತಿಳ್ಕೊಂಡು, ಸೊಳ್ಳೆ ಜೊತೆ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಟ ಆಡ್ತಾನೇ ಇರೋಣ, ಚಪ್ಪಾಳೆ ತಟ್ಟತಾನೇ ಇರೋಣ. ಇಂದಿನ ವಿಶೇಷ ಕೇಳಿದಿರಿ, ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಸಮಯ 10 ಗಂಟೆ, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿಗೆ ಹರಿಸುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು ದಿನಕ್ಕೆ 12,000 ಕ್ಯೂಸೆಕ್ಗಳಿಂದ 6,000 ಕ್ಯೂಸೆಕ್ಗಳಿಗೆ ಇಳಿಸಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕರ್ನಾಟಕ ಸರ್ಕಾರ ಮನವಿ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆಯಲಿದೆ. ಮಹಾಬಲಿಪುರಂನಲ್ಲಿ ನಡೆಯುವ ಸಭೆಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು, ತೆಲಂಗಾಣದ ರೇವಂತ್ ರೆಡ್ಡಿ, ತಮಿಳುನಾಡಿನ ಜೋಸೆಫ್ ವಿಜಯ್, ಪುದುಚೇರಿಯ ರಂಗಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984 ಡಿಸೆಂಬರ್ 1989 ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಯಾವುದೇ ವ್ಯಕ್ತಿ ಗರಿಷ್ಠ 9 ಹೆಚ್ಚು ಸಿಮ್ ಕಾರ್ಡ್ ಪಡೆಯುವುದನ್ನು ತಡೆಯುವುದಕ್ಕಾಗಿ ದೂರಸಂಪರ್ಕ ಇಲಾಖೆ ಸಿಮ್ ಕಾರ್ಡ್ ನಿಯಮ ಬಿಗಿಗೊಳಿಸಿದೆ. ಸಿಮ್ ಪಡೆಯುವ ವ್ಯಕ್ತಿಗಳ ಫೋಟೋಗಳನ್ನು ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಪರಿಶೀಲಿಸುವಂತೆ ಟೆಲಿಕಾಂ ಆಪರೇಟರ್ಗಳಿಗೆ ಸುತ್ತೋಲೆಯಲ್ಲಿ ತಿಳಿಸಿದೆ. ಸೆಪ್ಟೆಂಬರ್ 1 ರಾಜ್ಯಕ್ಕೆ ಕೇಂದ್ರ ಕೃಷಿ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಗಮಿಸಲಿದ್ದು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಮತ್ತು ಮನೆ ಮನೆ ಸಮೀಕ್ಷೆ ಮೂಲಕ ಮರು ಪರಿಶೀಲಿಸುವ ಪ್ರಕ್ರಿಯೆ ಶೀಘ್ರವೇ ಆರಂಭವಾಗಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಿನ್ನೆ ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಸದಸ್ಯ ದಿನೇಶ್ ಗೋಳಿಗೌಡ ಕೇಳಿದ್ದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಅವರು ಲಿಖಿತ ಉತ್ತರ ನೀಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 2023 March 14 ನಿರ್ದೇಶನ ಉಲ್ಲಂಘಿಸಿ ಮಾಡಿರುವ ಎಲ್ಲ 50-50 ಬದಲಿ ನಿವೇಶನಗಳ ಹಂಚಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರ ರದ್ದುಪಡಿಸಿದೆ. ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸು, ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ವರದಿ ಆಧರಿಸಿ ನಗರಾಭಿವೃದ್ಧಿ ಇಲಾಖೆ ಈ ಆದೇಶ ಹೊರಡಿಸಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ 11ನೇ ಶ್ರೇಯಾಂಕಿತ ಅಲ್ವಿ ಫರ್ಹಾನ್ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:04. ಸೊಳ್ಳೆಗಳು ಎಷ್ಟು ಕಾಟ ಕೊಡ್ತವೆ, ಆದರೆ ಸೊಳ್ಳೆಗಳ ಬಗ್ಗೆ ಮಾತಾಡ್ತಾ ನಮಗೆ ಕಾರ್ಯಕ್ರಮ ಇನ್ನಷ್ಟು ಕೇಳೋಣ ಅಂತ ಅನ್ನಿಸ್ತಾ ಇತ್ತು ಅಂತಾರೆ. ಸುಮಾರು ಸಂದೇಶಗಳು ಬಂದಿವೆ, ಸುಮಾರು ಜನ ಹಾಗೆ ಹೇಳಿದಿರಿ. ಹಾಗೆ ಸೊಳ್ಳೆಗಳ ಬಗ್ಗೆ ಮಾತಾಡ್ತಾ ಸೊಳ್ಳೆಗಳ ಗೀತೆಯನ್ನು ಕೇಳಿ ಮೈ ಮರೆಯೋದು ಬೇಡ. ಆತ್ಮೀಯರೇ, ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳು ನಮಗೆ ತಲುಪಿವೆ. ಅಕಸ್ಮಾತ್ ಒಂದೋ ಎರಡೋ ಅಲ್ಲಿ ಇಲ್ಲಿ ನಮಗೆ ಓದೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಕ್ಷಮೆ ಇರಲಿ. ಈಗ ಕೇಳೋಣ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ನಿಮಗಾಗಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಸೀತಾರಾಮು ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದ್ದು ಸತ್ಯಂ.

ಶಿಕಾರಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತಪ್ರಿಯ ಅವರ ರಚನೆಯನ್ನ ಕೇಳಿದ ನಂತರ ನೀವು ಈಗ ಕೇಳಿದ್ದು ಕೋಪವೇತಕ್ಕೆ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ನಾನೊಬ್ಬ ಕಳ್ಳ ಚಿತ್ರದಿಂದ ಗೀತೆಯನ್ನ ಆರಿಸಿದ್ದು ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಜಿ ಉದಯಶಂಕರ್ ಅವರು ಜೀವಕ್ಕೆ ಜೀವ ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಭಂಗಿರಂಗ ಚಿತ್ರ ಅವರ ರಚನೆಯನ್ನು ಕೇಳಿದಿರಿ. ಗೀತೆಯನ್ನು ಭೂಲೋಕದಲ್ಲಿ ಯಮರಾಜ ಚಿತ್ರದಿಂದ ಆರಿಸಲಾಗಿತ್ತು. ಸಂಗೀತ ನೀಡಿದವರು ಅಶ್ವಥ್ ವೈದಿ.

ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಹೆಣ್ಣಿನ ಸೇಡು ಚಿತ್ರದ ಗೀತೆ ಕೇಳಿದಿರಿ. ದೊಡ್ಡರಂಗೇಗೌಡ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರಮೇಶ್ ನಾಯ್ಡು. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಹೇಗಿದ್ದರೂ ನೀನೇ ಚೆನ್ನ, ಸಾಹಸ ಸಿಂಹ ಚಿತ್ರದ್ದು. ಹಾಡಿದವರು ಸಾಹಸ ಸಿಂಹ, ವಿಷ್ಣುವರ್ಧನ್ ಹಾಗೂ ರೇಣುಕಾ. ಶ್ರೀ ಉದಯಶಂಕರ್ ಅವರು ಬರೆದ ಗೀತೆ ಅದು, ಸಂಗೀತ ಸತ್ಯಂ ಅವರದು.

0: ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗಳ ಧ್ವನಿಗಳಲ್ಲಿ ವಸಂತ ಗೀತಾ ಚಿತ್ರಕ್ಕೆಂದು ಜಿ ಉದಯ ಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ರಾಗ ಸಂಯೋಜನೆ ಎಂ ರಂಗರಾವ್.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

0: ನೆಕ್ಲೆಸ್ ಕೇಳ್ದೆ ನಾನು
1: ಇಲ್ಲ ಇಲ್ಲ
0: ಹಾಗಾದ್ರೆ ಹೆಚ್ಚಿಗೆ ಅನ್ಸಾತೇನು ನಾನು ನಿಮ್ಮನ್ ಕೇಳಿದ್ದು
1: ಹಾಗಲ್ಲ ಬೆಟ್ಟದ

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಏನೇ ಬರಲಿ ಪ್ರೀತಿ ಇರಲಿ ಚಿತ್ರದಿಂದ ಆರಿಸಲಾಗಿತ್ತು.
1: ಕಂಗಳಲಿ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ರವಿಚಂದ್ರ ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮರೆಯಲಾಗದ ಕಥೆ ಚಿತ್ರದಿಂದ ಆಲಿಸಿದ ಗೀತೆ ಕೇಳಿದಿರಿ. ಬರೆದವರು ಜಿ ಉದಯ ಶಂಕರ್, ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಮರೆಯಲಾಗದ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1 ರಿಂದ 35 ರವರೆಗಿನ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 504 ಅಂಕಗಳ ಏರಿಕೆಯೊಂದಿಗೆ 77,416 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 119 ಅಂಕ ಏರಿಕೆಯ ನಂತರ 24,198 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಏರಿಕೆಯೊಂದಿಗೆ 95.56 ರೂಪಾಯಿಯಷ್ಟಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ನ ಬ್ಯಾಡ್ಮಿಂಟನ್ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪುರುಷರ ಡಬಲ್ಸ್ನ ರೌಂಡ್ ಆಫ್ 16 ಪಂದ್ಯದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯು ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಜೋಡಿಯನ್ನು ಎದುರಿಸಲಿದೆ. ಆಂಟಿಕಾ ಸಿಂಗಾಪುರ್ ಇಂಟರ್ನ್ಯಾಷನಲ್ ಚಾಲೆಂಜ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಮಿಶ್ರ ಡಬಲ್ಸ್ ಜೋಡಿ ಮೋಹಿತ್ ಜಗ್ಲಾನ್ ಮತ್ತು ಲಕ್ಷಿತಾ ಜಗ್ಲಾನ್ ವಾಕ್ ಓವರ್ ಪಡೆದ ನಂತರ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11:15.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಬನ್ನಿ ನಾವೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು.

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:30 ನಂತರ ನಿಮಗೆಲ್ಲ ಗೊತ್ತೇ ಇದೆ, ಕಲಾ ಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಿಂದ ಪ್ರಸಾರವಾಗುತ್ತೆ. ನಮ್ಮ ಇವತ್ತಿನ ಕಲಾಭಾರತಿಯ ತಾರೆ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸದಾ ನಗು ಮೊಗದ ಚಲುವೆ ಸುಹಾಸಿನಿ. ಸುಹಾಸಿನಿ ಅವರ ಬಗ್ಗೆ ಮಾತಾಡ್ತಾ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳ ಜೊತೆಗೆ ನಾವು ಸಾಗೋಣ. ಬನ್ನಿ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಸುಹಾಸಿನಿಯವರನ್ನು ಕುರಿತಾಗಿ ಒಂದಿಷ್ಟು ಮಾತು, ಒಂದಷ್ಟು ಚಂದದ ಹಾಡುಗಳು. ಹೌದು, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು. ನಮ್ಮ ಇವತ್ತಿನ ಕಲಾಭಾರತೀಯ ತಾರೆ ಬಹುಭಾಷಾ ನಟಿ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ತಮ್ಮ ಸುಂದರವಾದ ನಗುವಿನಿಂದಲೇ ಚಿತ್ರರಸಿಕರ ಮನಗೆದ್ದವರು ನಟಿ ಸುಹಾಸಿನಿ. 1980 ಸಂದರ್ಭದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿ ಮೆಂಚಿದವರು ಹಿರಿಯ ನಟ ಚಾರುಹಾಸನ್ ಅವರ ಮಗಳು. ಸುಹಾಸಿನಿಯವರ ನಟನೆಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿ ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಬಂದಿದೆ. ನಟಿ ಮಾತ್ರ ಅಲ್ಲ, ನಿರ್ದೇಶಕಿ, ನಿರ್ಮಾಪಕಿ ಜೊತೆಗೆ ಬರಹಗಾರ್ತಿಯಾಗಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ.

ಸಹಜ ಸರಳ ಸುಂದರ ನಟಿ ಸುಹಾಸಿನಿ ಅವರು ಪಂಚಭಾಷಾ ತಾರೆ. ತಮಿಳುನಾಡಿನ ಪರಮಿಕುಡಿಯಲ್ಲಿ ಜನಿಸಿದ ಸುಹಾಸಿನಿ ಅವರಿಗೆ ಮೊದಲಿನಿಂದನೂ ಕೂಡ ಓದು ಕಲೆ ಮೇಲೆ ಅಪಾರವಾದ ಆಸಕ್ತಿ. ಶಾಲಾ ದಿನಗಳಲ್ಲಿ ಅವರಿಗೆ ಡಾನ್ಸ್ ಮತ್ತು ನಾಟಕ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಅವರ ಅಜ್ಜ ಪ್ರಸಿದ್ಧ ವಕೀಲರಾಗಿದ್ದರು, ಅವರು ನಾಟಕದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಅಪಾರವಾದ ಗೆಳೆಯರ ಬಳಗ ಇತ್ತು ಅವರ ಅಜ್ಜನಿಗೆ. ಅವರ ನಾಟಕಗಳನ್ನು ನೋಡಿ ಅವರಿಂದಾಗಿ ಇವರಿಗೆ ಕಲೆಯಲ್ಲಿ ಆಸಕ್ತಿ ಬಂತು. ಶಾಲೆ ಕಾಲೇಜುಗಳಲ್ಲಿ ನಾಟಕ ನೃತ್ಯಗಳಲ್ಲಿ ಆಸಕ್ತಿಯನ್ನು ತೋರ್ತಾ ಸಿನಿಮಾ ಕ್ಷೇತ್ರದ ಕಡೆಗೆ ಬಂದವರು ನಟಿ ಸುಹಾಸಿನಿ. ಅವರ ಕುಟುಂಬದಲ್ಲಿ ಅವರ ತಾತ ಡಿ ಶ್ರೀನಿವಾಸನ್ ಅವರ ನಾಲ್ವರು ಮಕ್ಕಳಲ್ಲಿ ಎಲ್ಲರೂ ಕೂಡ ಕಲಾ ಸೇವೆಗೆ ತಮ್ಮನ್ನ ಮುಡುಪಾಗಿಟ್ಟುಕೊಂಡವರು. ನಳಿನಿ ರಾಘವ್ ಅವರು ಭರತನಾಟ್ಯ ಕಲಾವಿದರು, ಹಾಗೆ ಚಂದ್ರಹಾಸನ್ ಅವರು ಸಿನಿಮಾ ನಿರ್ಮಾಪಕರು, ಚಾರುಹಾಸನ್ ಅವರು ನಟ ನಿರ್ದೇಶಕ ಮತ್ತು ವಕೀಲರು ಕೂಡ ಹೌದು, ಮತ್ತು ಕಮಲಹಾಸನ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ ಕಮಲಹಾಸನ್ ಅವರು. ಚಾರುಹಾಸನ್ ಅವರ ಮೂವರು ಹೆಣ್ಣು ಮಕ್ಕಳಲ್ಲಿ ಕೊನೆಯವರು ಸುಹಾಸಿನಿ ಮಣಿರತ್ನಂ, ಅಂದರೆ ಕಮಲಹಾಸನ್ ಅವರ ಅಣ್ಣನ ಮಗಳು ಸುಹಾಸಿನಿ ಅವರು ಅಲ್ವಾ. ಮದ್ರಾಸ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ತಮ್ಮ ಚಿಕ್ಕಪ್ಪ ಕಮಲಹಾಸನ್ ಅವರ ಹಾಗೆ ತಾನು ಕೂಡ ಬಣ್ಣದ ಬದುಕಿಗೆ ಹೋಗಬೇಕು, ಅಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಅವರಲ್ಲಿ ಬರುತ್ತೆ. ಹೀಗಾಗಿ 1980 ನಂಜತ್ತೈ ಕಿಲ್ಲಾತೇ ಅನ್ನುವ ತಮಿಳು ಸಿನಿಮಾದಲ್ಲಿ ಬಣ್ಣ ಹಚ್ಚುವ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾರೆ. ಮೊದಲ ಸಿನಿಮಾದಲ್ಲೇ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡವರು ನಟಿ ಸುಹಾಸಿನಿ. 1983 ಮಲಯಾಳಂ ಸಿನಿಮಾದಲ್ಲಿ ಮಮ್ಮೂಟಿ ಅವರ ಜೊತೆಗೆ ನಟಿಸಿದರು, ಮೋಹನ್ಲಾಲ್ ಅವರ ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚಿನ ನಟಿಯಾದರು. ಅದಾದಮೇಲೆ ಅವರಿಗೆ ಸಾಲು ಸಾಲು ಕನ್ನಡ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಒದಗಿ ಬಂತು.

ದಕ್ಷಿಣದ ಬಹುತೇಕ ಭಾಷೆಗಳಲ್ಲಿ ನಟಿಸಿ ಒಂದು ತುಂಗದಲ್ಲಿದ್ದಾಗಲೇ ಅವರಿಗೆ ಖ್ಯಾತ ನಿರ್ದೇಶಕ ನಿರ್ಮಾಪಕ ಮಣಿರತ್ನಂ ಅವರನ್ನು ಮದುವೆಯಾಗುವಂಥ ಒಂದು ಸುಯೋಗ ಕೂಡಿಬಂತು. ಮಣಿರತ್ನಂ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸುಹಾಸಿನಿಯವರು ಹೇಳ್ತಾರೆ, ನಾನು ಯಾವಾಗಲೂ ಶೂಟಿಂಗ್ನಲ್ಲಿದ್ದಾಗ ತಮಾಷೆಯ ವಾತಾವರಣವನ್ನು ಇಷ್ಟಪಡ್ತೇನೆ. ಎಷ್ಟೋ ಸಲ ವಿಷ್ಣುಧನ್ ಅವರ ಜೊತೆಗೆ ಶೂಟಿಂಗಲ್ಲಿದ್ದಾಗ ಅವರು ತುಂಬ ತಮಾಷೆ ಮಾಡ್ತಾ ಇದ್ರು. ಹಾಗೆ ತಮಾಷೆ ಮಾಡ್ತಾ ಮಾಡ್ತಾನೆ ಶೂಟಿಂಗ್ ಬಂದ ತಕ್ಷಣ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಂಬರೀಷ್ ಅವ್ರಿಗೇನೆ ಕ್ಯಾಮರಾ ಆನ್ ಆದ ಕೂಡಲೇ ಅಲರ್ಟ್ ಆಗಿರ್ತಾ ಇದ್ರು, ಜೊತೆಗೆ ಸೆಟ್ನಲ್ಲಿ ತುಂಬ ತಮಾಷೆಯಾಗಿರ್ತಾ ಇದ್ರು, ಎಲ್ಲರನ್ನೂ ನಗಿಸ್ತಾ ಇದ್ರು ಅಂಬರೀಷ್ ಅವರು ಅಂತ ಹೇಳಿ ಸುಹಾಸಿನಿ ಅವರು ಹೇಳ್ತಾರೆ.

ತೀರ ಇತ್ತೀಚೆಗೆ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾದ ಸಂದರ್ಭದಲ್ಲಿ ಈಗಲೂ ಕೂಡ ಇಷ್ಟು ಈ ಫಿಟ್ನೆಸ್ ಗುಟ್ಟೇನು ಅಂತ ಕೇಳಿದ್ರೆ, ಪ್ರತಿದಿನ ವ್ಯಾಯಾಮ ಮಾಡ್ತೇನೆ, ಮಿತ ಆಹಾರ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಸಮಯ ಅಳಿತೇನೆ, ಅಷ್ಟೇ ಅಲ್ಲ ಹೆಣ್ಮಕ್ಳಿಗಾಗಿ ಒಂದು ಎನ್ ಜಿ ಒ ಕೂಡ ನಡೆಸ್ತಾ ಇದ್ದೇನೆ, ಅದರ ಕೆಲಸವಾಗಿ ಆಗಾಗ ಹೆಣ್ಮಕ್ಳ ಜೊತೆಗೆ ಮಾತಾಡ್ತೇನೆ. ಏನೇ ವೈಯಕ್ತಿಕ ಸಮಸ್ಯೆಗಳು ಬಂದರೂ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಳ್ಳೊಳ್ಳೆ ವೆಬ್ ಸೀರೀಸ್ ನೋಡ್ತೇನೆ, ಡಾನ್ಸ್ ಮಾಡ್ತೇನೆ, ಯಾವಾಗಲೂ ನಗ್ನಗ್ತಾ ಕಾಲ ಕಳಿತೀನಿ ಅಂತ ಹೇಳ್ತಾರೆ ಸುಹಾಸಿನಿ ಅವರು. ಇನ್ನು ನಿಮ್ಮ ಕನ್ನಡದ ಸಿನಿಮಾಗಳ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳಿದ್ರೆ, ಬೆಂಕಿಯಲ್ಲಿ ಅರಳಿದ ಹೂವು ನನ್ನ ಮೊದಲ ಸಿನಿಮಾ, ಅದನ್ನು ಮಾಡಿದಾಗ ನನಗೆ 21 ವರ್ಷ ವಯಸ್ಸು, ಆದರೆ ಸಿನಿಮಾದಲ್ಲಿ 30 ವರ್ಷ ವಯಸ್ಸಿನ ಪಾತ್ರ ಇತ್ತು. ಕೆ ಬಾಲಚಂದರ್ ಅವರ ಅಪರೂಪದ ಸಿನಿಮಾ ಬಹಳ ವಿಶೇಷ. ಆ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ನನಗೆ ಪ್ರಶಸ್ತಿ ಬಂತು. ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರಂತಹ ಅತ್ಯುತ್ತಮ ಸ್ನೇಹಿತರನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದೇ ಕಾಂಟ್ಯಾಕ್ಟಿಂದ, ಅದೇ ಒಂದು ಸ್ನೇಹದಿಂದನೇ ನಾನು ಬಂಧನದಂತಹ ಒಂದು ಎಪಿಕ್ ಮೂವಿ ಅದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ.

ಆಯಿತು. ಒಂದು ರೀತಿ ಬೆಂಗಲ್ಲಿ ಅರಳಿದ ಹೂವು ಬಹಳ ವಿಶೇಷ ನನ್ನ ಬದುಕಿನಲ್ಲಿ ಅಂತ ಹೇಳ್ತಾರೆ. ನಾನು ನನ್ನ ಕೆಲಸವನ್ನು ಬದುಕಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಅದಕ್ಕಾಗಿಯೇ ಇಲ್ಲಿಯೂ ಕೂಡ ಚಿತ್ರರಂಗದಲ್ಲಿ ನಾನು ಇದ್ದೇನೆ. ನನ್ನ ಕೆಲಸವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕುಟುಂಬ ನನಗೆ ಸಿಕ್ಕಿರೋದು ನನಗೆ ತುಂಬ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಸುಹಾಸಿನಿಯವರು.

0: ಸುಹಾಸಿನಿ ಮಣಿರತ್ನಂ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆಯ ಪ್ರಸಿದ್ಧ ನಟಿ. ಹುಟ್ಟಿದ್ದು ಆಗಸ್ಟ್ 15, 1961. 1980ರಲ್ಲಿ ತಮಿಳು ಸಿನಿಮಾದಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡು ತಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ರು. ಬಂಧನ ಸಿನಿಮಾದಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಗುರುತಿಸಿಕೊಂಡ್ರು. ಮುತ್ತಿನಹಾರ ಸಿನಿಮಾದಲ್ಲಿ ನಟಿಸಿ ಕನ್ನಡಿಗರ ಮೆಚ್ಚಿನ ನಟಿಯಾದರು. ಬಹಳಷ್ಟು ಭಾಷೆಗಳಲ್ಲಿ ನಟಿಸಿದ ಚಂದದ ನಟಿ ಸುಹಾಸಿನಿ. ಇಷ್ಟು ಹೇಳ್ತಾ ನಮ್ಮ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಇದು ಯಾವಾಗಲೂ ನಿಮ್ಮ ಸಂಗಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರೇಡಿಯೋ ಆವಿಷ್ಕಾರ, ಮಾಹಿತಿ ಹಾಗೂ ಮನೋರಂಜನೆ, ಸಮುದಾಯಗಳ ಬಲವರ್ಧನೆಯ ಬಾನುಲಿ ಸಾಮರ್ಥ್ಯವನ್ನು ಗೌರವಿಸಲು ಪ್ರತಿವರ್ಷ ಆಗಸ್ಟ್ 20ರಂದು ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧೆಡೆ ರಾಷ್ಟ್ರೀಯ ರೇಡಿಯೋ ದಿನ ಆಚರಿಸಲಾಗುತ್ತದೆ. ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಒಂದು ಸಾಧನ, ಧ್ವನಿಯಲ್ಲ ಎಂಬ ಧ್ಯೇಯದೊಂದಿಗೆ ಸ್ಥಳೀಯ ಸಮುದಾಯ ಹಾಗೂ ಶೈಕ್ಷಣಿಕ ಬಾನುಲಿ ಕೇಂದ್ರಗಳಲ್ಲಿ ರೇಡಿಯೋದ ಇತಿಹಾಸ, ಸಾಂಸ್ಕೃತಿಕ ಪ್ರಭಾವ ಮತ್ತು ದೈನಂದಿನ ಉಪಯುಕ್ತತೆ, ಶ್ರೀಸಾಮಾನ್ಯರ ಬದುಕಿನಲ್ಲಿ ರೇಡಿಯೋ ಪಾತ್ರವನ್ನು ಸ್ಮರಿಸಲಾಗುತ್ತಿದೆ. ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಂದೇ ದೇವರು ಎಂದ ಮಹಾತ್ಮ ನಾರಾಯಣ ಗುರುಗಳ ಜಯಂತ್ಯುತ್ಸವವೆಂದು ಹೆಸರಾಂತ ಸಮಾಜ ಸುಧಾರಕ ಹಾಗೂ ಋಷಿ ಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದು ಗೌರವ ಅರ್ಪಿಸಲಾಗುತ್ತಿದೆ. ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಎಂದೇ ಖ್ಯಾತರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶಿವರದ ಲಿಂಗಣ್ಣಯ್ಯ ಭೈರಪ್ಪ ಅವರ ಜನ್ಮದಿನವೆಂದು ವಿವಿಧೆಡೆ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಸಂಸ್ಮರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನ ಸಲ್ಲಿಸಿದ್ದಾರೆ. ಪ್ರಸಕ್ತ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಸಂಶೋಧಕ ಮೈಸೂರಿನ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ತಂಗಡಗಿ ಈ ವಿಷಯ ತಿಳಿಸಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗಣ್ಯರು ಪ್ರದಾನಿಸಿ ಗೌರವಿಸಲಿದ್ದಾರೆ ಎಂದರು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೌರವ ನಮನ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಅವರ ಸಂಸ್ಮರಣೆಯಲ್ಲಿ ಇಂದು ರಾಷ್ಟೀಯ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಚಾಯಿತಿರಾಜ್ ವ್ಯವಸ್ಥೆ ಬಲಪಡಿಸಿದ ಧೀಮಂತ ಹಾಗೂ ದೂರದೃಷ್ಟಿಯ ನೇತಾರ ಎಂದು ಬಣ್ಣಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾಲಭಾವಿ ಸ್ಮಾರಕ ಟ್ರಸ್ಟ್ ಸದಸ್ಯ ಹಾಗೂ ಹೆಸರಾಂತ ಕಲಾವಿದ ಸುರೇಶ್ ಹಾಲ್ಭಾವಿ.
2: ಚಿತ್ರಶಿಲ್ಪಿ ಶ್ರೀ ಡಿವಿ ಹಾಲ್ಭಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, 4 ಜನ ಕಲಾವಿದರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ಒಬ್ಬ ಹೆಸರಾಂತ ಅನುಭವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ 3 ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನು ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು, ಬಣ್ಣಗಳನ್ನು, ತಂತ್ರಗಳನ್ನು ಬಳಸುತ್ತಾರೆ, ಸಂವಾದದಿಂದ ಅವರ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೇರವಾಗಿ ಕಲಾವಿದರಿಂದ ತಿಳಿದುಕೊಳ್ಳಬಹುದಾಗಿದೆ.
1: ಸೌರ, ಪವನ, ಬಯೋಮಾಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲವಿದ್ಯುತ್ನಂತಹ ಸ್ವಚ್ಛ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ನವೀಕರಿಸಬಹುದಾದ ಇಂಧನ ದಿನ, ಭಾರತೀಯ ಅಕ್ಷಯ್ ಊರ್ಜಾ ದಿವಸ್ ಆಚರಿಸಲಾಗುತ್ತದೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ದಿನದ ಶುಭಾಶಯ ಕೋರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ದುರ್ಘಟನೆ ವರದಿಯಾಗಿದೆ. 10 ಎಕರೆ ಅರಣ್ಯ ಸಂಪೂರ್ಣ ಭಸ್ಮವಾಗಿದೆ. ಕರ್ನಾಟಕದ ಈಜುಪಟುಗಳು ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿತ 52ನೇ ಕಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನ 2ನೇ ದಿನವಾದ ಬುಧವಾರ 8 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 14 ಪದಕಗಳನ್ನು ಮುಡಿಗೇರಿಸಿಕೊಂಡರು. ಒಟ್ಟು 16 ಚಿನ್ನ, 11 ಬೆಳ್ಳಿ ಮತ್ತು 5 ಕಂಚಿನ

ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. 12:45 ಸಮಯಾಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ವಿವಿಧ ಭಾರತಿಯಲ್ಲಿ ಕೇಳಬಹುದು. ಹಾಗೆಯೇ ಈ ದಿನ ಗುರುವಾರದ ಮಧ್ಯಾಹ್ನದ 1:20 ಕಾರ್ಯಕ್ರಮ ನಮ್ಮ ನಾಡು ಕಾರ್ಯಕ್ರಮಕ್ಕೂ ಕೂಡ ನೀವು ಕರೆ ಮಾಡಬಹುದು, ಮಾತಾಡಬಹುದು. ಗುರುವಾರದ ಮಧ್ಯಾಹ್ನದ ವಿವಿಧ ಭಾರತಿಯ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಈ ಬಾರಿ ನೀವು ಏನು ಮಾತಾಡಬಹುದು ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಗಿಡ ಮರಗಳ ಬಗ್ಗೆ ನೀವು ಮಾತಾಡಬಹುದು. ಹೌದು, ನಿಮ್ಮ ಊರಿನ ನಿಮ್ಮ ಸುತ್ತಮುತ್ತ ಸಿಗುವಂತಹ ಸ್ಥಳೀಯ ಗಿಡ ಮರಗಳ ಬಗ್ಗೆ ನೀವು ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದು. ಹೌದು, ಅದು ವಿಶೇಷವಾದಂತಹ ಗಿಡ ಮರಗಳಾಗಿರಬಹುದು ಅಥವಾ ಸಾಮಾನ್ಯವಾಗಿ ಸಿಗುವಂತಹ ಗಿಡ ಮರಗಳ ಬಗ್ಗೆ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು. ಈ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಸ್ತಾರವಾದ ನಾಡು, ಗಂಧದ ಬೀಡು ಅಂತೆಲ್ಲ ಹೇಳ್ತೀವಲ್ಲ, ಹಾಗಾದರೆ ನಿಮ್ಮೂರಿನಲ್ಲಿ ಸಿಗುವಂತಹ ಗಿಡಗಳು ಮರಗಳ ಹೆಸರು ನಿಮಗೆ ಗೊತ್ತಿದ್ರೆ ನೀವು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಅದು ಹೇಗಪ್ಪ ಅಂದರೆ, ಅದು ದನ ಕರುಗಳು ತಿನ್ನುವಂತಹ ಮೇವಾಗಿರಬಹುದು, ಒಂದು ಕಳೆ ಸಸ್ಯ ಆಗಿರಬಹುದು, ಬೇಲೆ ಆಗಿರಬಹುದು, ಅದೊಂದು ಔಷಧೀಯ ಗಿಡ ಆಗಿರಬಹುದು, ಎಣ್ಣೆಗೆ ಬಳಸುವಂಥದ್ದು, ಆಹಾರಕ್ಕಾಗಿ ಬಳಸುವ ಗಿಡ ಮರಗಳು, ತರಕಾರಿ, ಹೂವು, ಹಣ್ಣು, ಧಾನ್ಯ, ಇದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಕಾಣ ಸಿಗುವಂತಹ ಯಾವುದಾದ್ರೂ 5 ಗಿಡ ಮರಗಳ ಕುರಿತಾದ ಮಾಹಿತಿಯನ್ನು ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಡಬಹುದು. ನಮ್ಮ ನಾಡು ಕಾರ್ಯಕ್ರಮಕ್ಕಾಗಲಿ ಅಥವಾ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕಾಗಲಿ ನೀವು ಕರೆ ಮಾಡಿ ಮಾತಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 0802226127. ಹೌದು, ಈಗಾಗಲೇ ಹೇಳಿದ ಹಾಗೆ ಮಧ್ಯಾಹ್ನದ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೂಡ ನೀವು ಕರೆ ಮಾಡಿ ಮಾತಾಡಬಹುದು, ಭಾಗವಹಿಸಬಹುದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಒಂದು ಚಂದದ ಹಾಡನ್ನು ಕೇಳಿ ಹಾಡಿನ ನಂತರ ಯಾರ್ಯಾರು ಕರೆ ಮಾಡ್ತಾರೆ, ಯಾವ್ಯಾವ ಹಾಡುಗಳನ್ನು ಕೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ವಿವಿಧ ಭಾರತಿ, ಇದು ನಿಮ್ಮ ನೆಚ್ಚಿನ ಸಂಗಾತಿ.

0: ನಿನ್ನೆ ಪ್ರೀತಿಸುವೆ ಚಿತ್ರದಾಗಿದೆ. ನೀವು ಕೇಳಿದ್ರೆ ರಾಜೇಶ್ ಕೃಷ್ಣನ್ ಚಿತ್ರ ಅವರ ಧ್ವನಿಗಳು, ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಹಾಡಿಗಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮೊದಲ ಕರೆಯನ್ನ ತಗೊಳ್ಳೋಣ. ನಮಸ್ತೆ. ನಮಸ್ತೆ.
1: This call is now being recorded. Hello.
0: ನಮಸ್ತೆ.
1: ಹಾ ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಮೋನಿಕಾ ಹಾಸನದಿಂದ.
0: ಮೋನಿಕಾ ಹೇಳಿ.
1: ಹಲೋ,
0: ಮಾತಾಡಿ, ಕೇಳುತ್ತೆ.
1: ಸ್ವಲ್ಪ ಸೌಂಡ್ ವಾಲ್ಯೂಮ್ ಕಡಿಮೆ ಇದೆ ಮೇಡಮ್.
0: ಇವಾಗ ಕೇಳುತ್ತಾ? ಈಗ
1: ಈಗ ಚೆನ್ನಾಗಿ ಕೇಳಿಸ್ತಾ ಇದೆ.
0: ಎಸ್, ಮಾತಾಡಿ.
1: ನನಗೆ ಇವತ್ತೊಂದು ಮರೆಯದ ದೀಪಾವಳಿಯಿಂದ ಚಿರಾಯುವಾಗು ಕಂದ ಗೀತೆ ಬೇಕಾಗಿತ್ತು.
0: ಚಿರಾಯುವಾಗು ಕಂದ.
1: ಎಸ್, ಜನಕ್ಕೆ ಅವರು ಬಹಳ ಸೊಗಸಾಗಿ
0: ಮಗುವಿನ ಮೇಲೆ ಹಾಡಲ್ವಾ?
1: ಹಾ ಮೇಡಮ್, ಮಗುವಿನ ಮೇಲೆ ಹಾಡು. ಮಕ್ಕಳಂದ್ರೆ ಬಹಳ ಇಷ್ಟ ನನ್ಗೆ. ಆ ಹಾಡು ಯಾವಾಗ್ಲೂ ನಂಗೆ ನೆನಪಾಗ್ತಾ ಇರತ್ತೆ. ಮಗನ ಸಲುವಾಗಿ ಗೀತೆ ಕೇಳ್ತಾ ಇದ್ದೀನಿ.
0: ಮಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ಸಲ ಹೇಳಿದ್ರಿ?
1: ಹಾ ಮೇಡಮ್, ಮೆಡಿಕಲ್ ಸ್ಟೂಡೆಂಟ್. ಅವನು ಬೆಂಗಳೂರಲ್ಲೇ ಮೆಡಿಕಲ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡ್ತೀಯಾನೆ, ಸೆಕೆಂಡ್ ಇಯರ್.
0: ಓ ಗುಡ್, ಮುಂದಿನ ಡಾಕ್ಟರ್ ನಮ್ಗೆ ಖುಷಿ ಆಗುತ್ತೆ. ಮನೇಲಿ ಒಬ್ರು ಡಾಕ್ಟರ್ ಇರ್ಬೇಕು, ಒಬ್ರು ಲಾಯರ್ ಇರ್ಬೇಕು ಅಂತ ಹೇಳ್ತಾರೆ.
1: ಅವನೀಗ್ಲೇ ಬಹಳ ಕೇರ್ ತಗೋತಿದ್ದೆ. ನನಗೆ ಈಗ ಫ್ಯಾಮಿಲಿ ಡಾಕ್ಟರ್ ಆಗ್ಬಿಟ್ಟಿದ್ದಾನೆ.
0: ಸಹಜ ಅಲ್ವಾ, ಓದ್ತಾ ಇರೋದೇ.
1: ಹಾಗಾಗಿ
0: ಏನ್ ವಿಶೇಷ ಈ ಹಾಡು ಮಗನ್ಗೋಸ್ಕರ ಅಂತನಾ?
1: ಹಾ ಮೇಡಮ್, ಮಕ್ಕಳಂದ್ರೆ ಬಹಳ ಇಷ್ಟ. ಮಕ್ಳ ಹಾಡುಗಳೆಲ್ಲ ಇಷ್ಟ. ಅವ್ನ್ ಚಿಕ್ಕವನಿದ್ದಾಗ ನಾನು ಈ ಹಾಡು ಅವನಿಗೆ ಹಾಡ್ತಾ ಇದ್ದೆ.
0: ಬರುತ್ತೆ ಹಂಗಾದ್ರೆ ನಿಮ್ಗೆ ಈ ಹಾಡು ಪೂರ್ತಿ ಸಾಹಿತ್ಯ? ಇಲ್ಲ
1: ಇಲ್ಲ ಮೇಡಮ್, ಸ್ವಲ್ಪ ಬರುತ್ತೆ. ತುಂಬಾ ನೆನಪಾಗ್ತಾ ಇತ್ತು ಇವತ್ತು ಆ ಹಾಡು. ಹಾಗಾಗಿ ಅವನ ಸಲುವಾಗಿ ಕೇಳೋಣ ಅನ್ಕೊಂಡು.
0: ಮಕ್ಕಳು ಸಲುವಾಗಿ ಅಮ್ಮಂದಿರು ನೀನೂ ಕೇಳ್ಕೊಳಲ್ಲ. ಮಕ್ಳು ಚೆನ್ನಾಗಿರ್ಲಿ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ. ಹೌದು,
1: ಭವಿಷ್ಯನೇ ಎತ್ತವರ ಕನಸು. ಮಕ್ಕಳಾದ್ಮೇಲೆ ಬಹುಶಃ ನನ್ಗನ್ಸುತ್ತೆ ತಾಯಿ ತಂದೆ ಎಲ್ಲಾ ಆಸೆಗಳನ್ನ ಬಿಟ್ಬಿಡ್ತಾರೆ ಅನ್ಸುತ್ತೆ. ಅಂದ್ರೆ ಮಕ್ಕಳ ಭವಿಷ್ಯದ ಬಗ್ಗೆನೆ ಅವ್ರ ಚಿಂತೆ ಹೆಚ್ಚಾಗಿರುತ್ತೆ. ಮಕ್ಕಳ ಆಸೆನೆ ಮುಖ್ಯ ಆಗಿರುತ್ತೆ. ನಮ್ಮ ಅಲ್ಲಿವರೆಗೂ ನಮ್ದೇನೋ ನಾವು ಎಲ್ಲ ಈಡೇರಿಸ್ಕೊಂಡಿರ್ತೀವಿ ಇರ್ತೀವಿ. ಆದ್ರೆ ಮಕ್ಕಳಾದ್ಮೇಲೆ ಅವರ ಭವಿಷ್ಯದ್ದು, ಅವರ ಆಸೆ ಇಷ್ಟಗಳನ್ನ ನೆರವೇರಿಸೋದಲ್ಲೇ ತಾಯಿ ತಂದೆಯ ಒಂದು ಸಾರ್ಥಕತೆ ಕಾಣುತ್ತೆ ಅನ್ಸುತ್ತೆ.
0: ನಿಜ ನಿಜ ಅನ್ಸುತ್ತೆ ಅನ್ನೋದಕ್ಕಿಂತ ಅದು ಖಂಡಿತ ಸತ್ಯ.
1: ಅಲ್ಲ, ನಮ್ಮ ಅನುಭವದ್ದು, ಬೇರೆಯವ್ರು ಹಿಂಗ ಗೊತ್ತಿಲ್ಲ.
0: ಅಲ್ಲ, ಅಪ್ಪ ಅಮ್ಮ ಮಕ್ಕಳ ವಿಷಯದಲ್ಲಿ ಹೆಚ್ಚು ಕಡಿಮೆ ಜಗತ್ತಿನಲ್ಲಿ ಎಲ್ಲ ಒಂದೇ ರೀತಿಯ ಒಂದು ಅಭಿಪ್ರಾಯ, ಪ್ರೀತಿ, ವಾತ್ಸಲ್ಯ ಇರುತ್ತೆ. ಅದಕ್ಕೆ ತಕ್ಕನಾಗಿ ಮಕ್ಕಳು ಕೂಡ ಅಪ್ಪ ಅಮ್ಮಂದಿರ ಬಗ್ಗೆ ಅಷ್ಟೇ ಗಮನ ಹರಿಸಿ ಕಾಳಜಿ ಮಾಡಿ ಪ್ರೀತಿ ವಿಶ್ವಾಸದಿಂದ ಕೊನೆವರೆಗೂ ನೋಡ್ಕೊಂಡ್ಬಿಟ್ರೆ ಬದುಕಿನಲ್ಲಿ ಅದಕ್ಕಿಂತ ಬೇರೆ ಏನು ಬೇಕಾಗುತ್ತೆ?

0: ಆಗ್ಲಿ ಮೋನಿಕಾ ಅವರೇ, ತುಂಬಾ ಚಂದದ ಹಾಡನ್ನ ಆಯ್ಕೆ ಮಾಡಿದ್ದೀರಾ ಮಗನಿಗೋಸ್ಕರ. ನಿಮ್ಮ ಮಗ ಯಾವಾಗ್ಲೂ ಚಿರಾಯುವಾಗಿರ್ಲಿ, ಅವ್ರಿಗೆ ಎಲ್ಲ ರೀತಿಯ ಕೀರ್ತಿ ಯಶಸ್ಸು ಎಲ್ಲವೂ ಕೂಡ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಧನ್ಯವಾದ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ನಮಸ್ತೆ.

0: ಮರೆಯದ ದೀಪಾವಳಿ ಚಿತ್ರದ ಈ ಹಾಡು ಬರೆದವರು ಆರ್ ಎನ್ ಜಿ ಗೋಪಾಲ್, ವಿಜಯ ಭಾಸ್ಕರ್ ಅವರ ರಚನೆ, ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ರು. ನಮಸ್ತೆ.
1: ನಮಸ್ತೆ,
0: ಹೇಳಿ.
1: ಮನೋಹರ್ ಅಂತ, ನಾಗಶೆಟ್ಟಿಯಲ್ಲಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ಮನೋಹರ್, ಏನ್ ಸಮಾಚಾರ, ಹೇಗಿದ್ದೀರಾ?
1: ನಾವೆಲ್ಲ ಚೆನ್ನಾಗಿದ್ದೀವಿ. ಮಳೆ ಮಳೆ ಎಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಆಗ್ತಿದೆ.
0: ಬೆಂಗಳೂರಲ್ಲಿ ಮಳೆ ಆದ್ರೆ ಏನು ಅಷ್ಟೊಂದು ಉಪಯೋಗ ಆಗಲ್ಲ. ಹಳ್ಳಿಗಳ ಕಡೆ
1: ಬರ್ಬೇಕು. ಆದ್ರೆ ಕೃಷಿಕರಿಗೆ ರೈತರಿಗೆ ಎಲ್ಲ ಮಳೆ ಆದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ.
0: ನಿಮ್ದು ಯಾವ ಊರು, ಊರಲ್ಲಿ ಏನಾದ್ರೂ ಜಮೀನು?
1: ನಾವು ಮಂಗಳೂರು ಕಡೆಯವರು. ಮಂಗಳೂರಿಂದ ನಾನು ಬೆಂಗಳೂರಿಗೆ ಬಂದು 33 ವರ್ಷ ಆಯ್ತು. 93ನೇ ಇಸ್ವಿಲಿ ಬಂದಿದ್ದೀನಿ.
0: ಓ, ಮಂಗಳೂರು ಕಡೆ ಹೋಗಲ್ವಾ?
1: ಮಂಗಳೂರು ಕಡೆ ಹೋಗ್ತಾ ಇರ್ತೀವಿ ನಾವು, ವರ್ಷದಲ್ಲಿ ಒಂದ್ ಎರಡ್ ಸರಿ ಹೋಗ್ತಾ ಇರ್ತೀವಿ.
0: ಹೇಳಿ
1: ಅದೇ ಗಿಡದ ಬಗ್ಗೆ ಏನು ಹೇಳಿದ್ರಿ?
0: ನೀವು ಅದಕ್ಕೆ 1 ಗಂಟೆ 20 ನಿಮಿಷದ ನಂತರ ಕರೆ ಮಾಡಿದ್ರೆ ನಿಮ್ಮ ಊರಿನ ಗಿಡಗಳು ಅಂದ್ರೆ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನಲ್ಲಿ ಏನೆಲ್ಲ ಸಸ್ಯ ಸಂಪತ್ತು ಇದೆ ಅನ್ನೋದ್ರ ಬಗ್ಗೆ ಅಂದ್ರೆ

0: ಸಹಜವಾಗಿ ಏನು ಹೇಳಲಿಲ್ಲ ಅಂದ್ರೆ ಎಲ್ಲರೂ ಅದೇ ವಿಷಯಗಳನ್ನ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ಒಂದು ವಿಷಯ ಅಂತ ಕೊಟ್ಟರೆ
1: ಭಾರತಿ ಅನ್ನೋದು ಇಡೀ ಪ್ರಪಂಚಕ್ಕೆ ಒಂದು ಗುರು ಇದ್ದಂಗೆ, ಇದು ಎಲ್ಲವನ್ನು ಕೊಡುತ್ತೆ. ಅದು ದುಃಖನು ಸಂತೋಷನು ತಿಳುವಳಿಕೆನು ಎಲ್ಲ ಕೊಡುವಂತ ಗುರು. ನಾವು ಚಿಕ್ಕಂದ್ರಲ್ಲಿ ನಮ್ಮ ಮನೆಯಲ್ಲಿ ಒಂದು 75ನೇ ಇಸ್ವಿಯಿಂದಲೂ ನಮ್ಗೆ ಮನೇಲಿ ರೇಡಿಯೋ ಇತ್ತು. ಅದರಿಂದ ನಾವು ಅದನ್ನ ಬೆಳಗ್ಗಿನ ಮಂಗಳೂರು ಆಕಾಶವಾಣಿಯಲ್ಲಿ ನಾವು ಬೆಳಗ್ಗಿನ ಭಕ್ತಿಗೀತೆ ಕೇಳಿ ಚಿಂತನ ಕೇಳಿನೇ ಬೆಳೆದವರು.
0: ನಿಜ.
1: ಅದೇ ಅವಾಗ ಕೃಷ್ಣಕಾಂತ್ ಅವ್ರ ಬಗ್ಗೆ ನಮ್ಗೆ ಹಂಗೆ ಕೃಷ್ಣಕಾಂತ್ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತು.
0: ಕೃಷ್ಣಕಾಂತ್ ಅವ್ರು ಅಲ್ಲಿ ಕೂಡ ಕೆಲಸ ಮಾಡಿದ್ರು ಮಂಗಳೂರಿನಲ್ಲಿ. ಬಹಳ
1: ಅವರು ತುಂಬಾ ದಿನ ಅಲ್ಲಿ
0: ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಸಮುದ್ರಕ್ಕೆ ಐ ಮೀನ್ ಬೀಚು, ಮೀನು, ಮೀನಿನ ಕೃಷಿ, ಬಹಳ ಅವರು ರಿಸರ್ಚ್ ಮಾಡಿ.
1: ಮುದ್ದು ಮೂಡುಬೆಳ್ಳೆ, ಆಮೇಲೆ ನಾರಾಯಣಿ ದಾಮೋದರ್, ಆಮೇಲೆ ಕೆ ಆರ್ ಐ ಅಂತ ಒಬ್ರು ಸಾಯಂಕಾಲ ಹೀಗೆ ತುಳು ಕಾರ್ಯಕ್ರಮ ಕೊಡ್ತಿದ್ರು. ಅವರು ಇವಾಗ ಇಲ್ಲ ಅನ್ಸುತ್ತೆ. ಅವರು ತುಂಬಾ ಫೇಮಸ್.
0: ಬೆಂಗಳೂರು ಆಕಾಶವಾಣಿ ಕೇಳ್ತಾ ಕೇಳ್ತಾ ಮಂಗಳೂರು ಆಕಾಶವಾಣಿ ನೆನಪಾಗುತ್ತೆ ಅಲ್ವಾ? ಈಗ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ನೀವು ಯಾವ ಆಕಾಶವಾಣಿ ಕೇಂದ್ರ ಬೇಕಾದ್ರೂ ಕೇಳಬಹುದು. ಆದ್ರೂ ಖುಷಿ ಆಗುತ್ತೆ ವಿವಿಧ ಭಾರತಿ ಜೊತೆಗಿದ್ದೀರಲ್ಲ.
1: ವಿವಿಧ ಭಾರತಿ ಅದೇ ನಾನು ಹೇಳಿದ್ನಲ್ಲ, ನಾನು ಹತ್ತಿರ ಒಂದು 95ನೇ ಇಸ್ವಿಯಿಂದ ನಾಗಶಕ್ತಿಯಲ್ಲಿ ಟೈಲರ್ ಆಗಿದ್ದೀನಿ. ಅವತ್ತಿಂದ ನಾನು ರೇಡಿಯೋ ಕೇಳ್ತೇನೆ. ನಮ್ಮ ಯಾರಾದ್ರೂ ಹೇಳ್ತಾರೆ ಬಂದ್ರೆ, ಓ ಇವಾಗ್ಲೂ ರೇಡಿಯೋ ಕೇಳ್ತೀರಾ ಅಂತ. ಮತ್ತೆ ಇವಾಗ್ಲೂ ಅದು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ.
0: ನಿಜ, ಅದು ಮಾತ್ರ ಬಹಳ ಒಳ್ಳೆ ವಿಷಯ ಹೇಳಿದ್ರೆ ಜನ್ಮಸಿದ್ಧ ಹಕ್ಕು ರೇಡಿಯೋ ಕೇಳೋದು. ಮೊನ್ನೆ ಕೂಡ ಯಾವ್ದೋ ಒಂದು ಸಂದರ್ಶನದಲ್ಲಿ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು, ನಮ್ಗೆ ಬೇರೆ ಎಲ್ಲ ನೋಡ್ಲಿಕ್ಕೆ ನೋಡ್ಕೊಂಡೇ ಮಾಡ್ಬೇಕು, ಆದ್ರೆ ರೇಡಿಯೋದಿಂದ ನಮ್ಗೆ ನಾವ್ ಏನ್ ಮಾಡ್ಕೊಳ್ತಾ ಇದ್ರು ಕೂಡ. ಹೌದು, ಅದೇ ಹೇಳ್ತಾ ಇದ್ರು,
1: ಕೆಲಸಕ್ಕೆ ಯಾವ್ದು ಕೆಲಸಕ್ಕೆ ಅಡಚಣೆ ಆಗಲ್ಲ, ನಮ್ಮ ಜ್ಞಾನ ಭಂಡಾರ ಬೆಳೀತಾ ಹೋಗುತ್ತೆ.
0: ಆಮೇಲೆ ನೀವು ಕೇಳಿಸ್ಕೊಳ್ತಾ ಇರ್ತೀರಾ ಎಲ್ಲೆಲ್ಲಿಂದ, ಯಾವ್ಯಾವ್ದೋ ದೇಶದಿಂದ ಎಲ್ಲ ಕರೆ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ.
1: ಈ ಇವತ್ತಿನ ವಾಹಿನಿ ಏನಿದೆ ಅದರ ಮೂಲನೇ ರೇಡಿಯೋ ಅಲ್ವಾ?
0: ಕರೆಕ್ಟ್, ಕರೆಕ್ಟ್.
1: ಇವತ್ತು ಟಿವಿ ಬಂದಿರಬಹುದು, ಏನೇನು ಎಲ್ಲ ವ್ಯವಸ್ಥೆಗಳೆಲ್ಲ ಬಂದಿರಬಹುದು, ಎಫ್ ಎಂ ಅಲ್ಲಿ ಎಷ್ಟೋ ಚಾನೆಲ್. ಆದ್ರೆ ಮೂಲ ಪ್ರಪಂಚಕ್ಕೆ ರೇಡಿಯೋನೇ ಎಲ್ಲ ತಿಳುವಳಿಕೆಯನ್ನ ವಿತರಿಸಿದಂತ ಒಂದು ವಾಹಿನಿ.
0: ಹೌದು, ನಿಜ ನಿಮ್ಮ ಮಾತು. ಯಾವ ಹಾಡು ಕೇಳ್ಬೇಕನ್ಸ್ತಾ ಇದೆ?
1: ಅದೇ ನನ್ಗೆ ಅದೇ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ನಾನು ಕನ್ನಡದಲ್ಲೇ ಹುಟ್ಟಿದವನು.
0: ಹುಟ್ಟಿದ್ರೆ ಎಷ್ಟು ಚಂದ ನೋಡಿ ಆ ಹಾಡು, ಅಣ್ಣವರು ಹಾಡಿರುವಂತ ಶೈಲಿ.
1: ಅದು ಆ ವ್ಯಕ್ತಿಗೆ ಆ ಒಂದು ನಮ್ಮ ಇವರು ಹಂಸಲೇಖ ಅವರು ಬರೆದಿರೋದು.
0: ಹೌದು, ಪದಗಳಿರ್ಬೋದು, ನಮ್ಮ ಅಣ್ಣವ್ರು ಹಾಡಿರೋದು. ಇಂತ ಸುಂದರವಾದ ಹಾಡನ್ನ ಕೇಳಿದಿರಾ ಮನೋಹರ್ ಅವರೇ, ಧನ್ಯವಾದಗಳು. ನಮಸ್ತೆ.
1: ಧನ್ಯವಾದ, ನಿಮ್ಮ ಹತ್ರ ಮಾತಾಡಿದ್ದು ತುಂಬಾ ಖುಷಿ ಆಯ್ತು.
0: ನಮಗೂ ಅಷ್ಟೇ.
1: Thank you.

0: ಗೀತ ರಚನೆ ಮತ್ತು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು ಹಂಸಲೇಖ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದ ಆಕಸ್ಮಿಕ ಚಿತ್ರದ ಹಾಡನ್ನ ನಾವು ಕೇಳಿದ್ವಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಮಾತಾಡಿ ಯಾರು?
1: ನಾವು ವಿಜಯನಗರದಿಂದ ಭಾವನಾ ಅಂತ.
0: ಭಾವನಾ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಹೇಳಿ ಭಾವನಾ, ಏನ್ ಸಮಾಚಾರ, ಏನ್ ಕೆಲಸ ಮಾಡ್ತೀರಾ?
1: ನಾವು ಮನೇಲಿ ಇದ್ದೀವಿ
0: ಮೇಡಮ್. ಅಡಿಗೆ ಕೆಲಸ ಎಲ್ಲ ಮುಗಿತಾ?
1: ಇನ್ನೂ ಇಲ್ಲ ಮೇಡಮ್, ನೋಡ್ಬೇಕು. ಮಾಡ್ತಾ ಹಂಗೆ ಹಾಡು ಕೇಳ್ತಾ ಇದ್ದೀನಿ.
0: ಯಾವ ಹಾಡು ಕೇಳ್ಬೇಕು ಅಂತ ಫೋನ್ ಮಾಡಿದ್ರಿ?
1: ನಾವು ಬಹದ್ದೂರ್ ಗಂಡು.
0: ಅದರಲ್ಲಿ
1: ಗಂಡು ಎಂದರೆ ಗಂಡು
0: ಬೆಂಕಿ ಚೆಂಡು, ಬಂಕಾಪುರದ ಬೆಂಕಿ ಚೆಂಡು.
1: ನೀವೇ ಹೇಳ್ತಿದ್ರೆ
0: ಏನ್ ಚೆನ್ನಾಗಿ ಜೋಕ್ ಮಾಡ್ತೀರಪ್ಪ ನೀವು. ಏನ್ ತಿಂಡಿ ಮಾಡಿದ್ರಿ?
1: ಅವಲಕ್ಕಿ.
0: ಅವಲಕ್ಕಿ ಸಿಹಿ ಖಾರ? ಆಯ್ತು, ನಿಮ್ಮ ಇಷ್ಟ ಹಾಡು ಕೇಳಿ ಹೇಳಪ್ಪ. ನಾನು ಚಪಾತಿ ಮತ್ತೆ ಏನ್ ಹೇಳ್ತಾರೆ, ಸೋರೆಕಾಯಿ ಪಲ್ಯ. ಇನ್ನೊಬ್ರ ನಮ್ ಕೇಳಿದ್ರೆ ಹೇಳ್ತಾ ಇದ್ರೆ ನೋಡಿ, ನಮ್ದು ಕೂಡ ಅವಲಕ್ಕಿ ಅಂತ. ಯಾರ್ಯಾರು ಅವಲಕ್ಕಿ ಮಾಡಿದ್ರೆ ಎಲ್ಲ ಕಳ್ಸಿಕೊಟ್ಬಿಡ್ಲಿ ಅಲ್ವಾ ಪಟ್ಟಿ ಒಂದು. ಎಲ್ಲಾರು ಏನೇನ್ ತಿಂಡಿ ಮಾಡಿದಿರಾ ಅಂತ ಒಂದ್ಸಲ ಹೇಳ್ಬಿಡಿ ಪ್ಲೀಸ್. ನಾವು ಕೇಳಿ ಬಾಯಿ ತುಂಬಿಕೊಂಡ್ಬಿಡ್ತೇವೆ, ನಾನು ಮತ್ತೆ ಭಾವನಾ ಅವರು. ಹಂಗೆ ಅಡಿಗೆ ಏನ್ ಮಾಡ್ತಾ ಇದ್ದೀರಾ ಹೇಳ್ಬಿಡಿ.
1: ಅಡಿಗೆ ಇವಾಗ ಅನ್ನ ಸಾಂಬಾರ್ ಬಸ್ಸಾರು.
0: ಓಹೋ ಹೋ ಹೋ ಹೋ, ನಮ್ಮ ದೇವೇಗೌಡರಿಗೆ ಇಷ್ಟ ಆಗುವಂತದ್ದು.
1: ಹೌದು, ನಾವು ಗೌಡ.
0: ರಾಗಿ ಮುದ್ದೆ ಬಸ್ಸಾರು?
1: ರಾಗಿ ಮುದ್ದೆ ಬಸ್ಸಾರು.
0: ಸೊಪ್ಪ ಕಾಳ ಏನು?
1: ಸೊಪ್ಪು, ಸೊಪ್ಪು ಬೇಳೆ.
0: ಅಯ್ಯೋ, ಬಂದ್ಬಿಡ್ಬೇಕು ಅನಿಸ್ತಾ ಇದೆ ಕಣ್ರಿ, ಶೋ ಇಲ್ಲ ಅಂದ್ರೆ ಬಂದ್ಬಿಡ್ತಾ ಇದ್ದೆ. ಇನ್ನೊಬ್ರು ಹೇಳ್ತಾ ಇದ್ರೆ ನಮ್ದು ಪೊಂಗಲ್ ಅಂತ.
1: ಓಹೋ,
0: ಏನೇನ್ ತಿಂಡಿಗಳು ಕಳಿಸ್ತಾರ ನೋಡೋಣ. ಜೀರಿಗೆ ಮೆಣಸು ಎಲ್ಲ ಹಾಕಿ, ಬೆಳ್ಳುಳ್ಳಿ ಎಲ್ಲ ಹಾಕಿ,
1: ಬೆಳ್ಳುಳ್ಳಿ ಇದೆಲ್ಲ ತಿಂದ್ರೆ
0: ಬಾಯಿ ಚುರ್ ಚುರ್ ಚುರ್ ಅಂತ ಇರ್ಬೇಕು. ಮತ್ತೆ ಏನದು, ಕೊಲೆಸ್ಟ್ರಾಲ್ ಇಲ್ಲ ಅದ್ರಲ್ಲಿ, ಕೊಬ್ಬು ಗಿಬ್ಬು ಎಣ್ಣೆ ಗಿಣ್ಣೆ ಎಲ್ಲ ಕಮ್ಮಿ. ಅಲ್ಲ, ಈ ಗಾದೆ ಇದೆಯಲ್ಲ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ ಹೇಳಿ ರಾಗಿ ಮುದ್ದೆ ಸೊಪ್ಪಿನ ಸಾರು ಹೆಂಗೆ? ಏನ್ ಉಲ್ಟ ಹೇಳ್ದೆ?
1: ಅಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಹಿಂದೆ
0: ಕರೆಕ್ಟ್ ಆಗಿ ಹೇಳ್ದೆ ಅಂದ್ರ ನಾನೇನೋ ಉಲ್ಟಾ ಹೇಳ್ಬಿಟ್ನೇನೋ ಅಂತ ಅನ್ಕೊಂಡೆ. ಭಾವನಾ ಅವ್ರೆ, ಈಗ ನಿಮ್ಮ ನೆಪದಲ್ಲಿ ಒಬ್ರು ಹೇಳ್ತಾ ಇದ್ರೆ ನಮ್ಮನೇಲಿ ಪಡ್ಡು ಮತ್ತೆ ಚಟ್ನಿ ಅಂತ ಹೇಳ್ತಾ ಇದ್ದಾರೆ.

0: ಒಬ್ರು ಪೊಂಗಲ್ ಅಂತ ಹೇಳ್ತಾ ಇದ್ದಾರೆ ಆಯ್ತಾ, ಮತ್ತೊಬ್ರು ಹೇಳ್ತಾ ಇದ್ರೆ ನಿಮ್ ಮಾತು ಕೇಳಿ ಖುಷಿ ಆಗ್ತಾ ಇದೆ, ಬೆಳಿಗ್ಗೆ 6:30 ಇಂಟರ್ನೆಟ್ನಲ್ಲಿ ರೇಡಿಯೋ ಆನ್ ಮಾಡಿಕೊಂಡು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟೊಂದು ವಿಷಯಗಳನ್ನ ಮಾತಾಡ್ತೀರಪ್ಪ, ಕೇಳಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದಾರೆ.
1: ನಾನು ಕೇಳ್ತಾ ಇರ್ತೀನಲ್ಲ, ಮಾತು ಕೇಳಿಸ್ಕೊಳ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಚೆನ್ನಾಗಿ ನಡ್ಸ್ಕೊಡ್ತೀರಾ ನೀವು.
0: ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಒಬ್ರು ಹೇಳ್ತಾ ಇದ್ರು ನೋಡಿ, ಅವ್ರು ಕೇಳಿರುವಂತ ಬಹದ್ದೂರ್ ಗಂಡು ಚಿತ್ರದ ಹಾಡು ನಮ್ಗೂ ಕೂಡ ತುಂಬಾನೇ ಇಷ್ಟ, ಪ್ರಸಾರ ಮಾಡಿ ಕೇಳೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನ ನಾನಂತೂ ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಲೈನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳೋಣ ನಿಮ್ಮ ಇಷ್ಟದ
1: ಹಾಡನ್ನು.
0: ನಿಜ, ಅದು ಯಾಕೋ ಹಂಗ ಆಗ್ತಾ ಇದೆ, ತಗೊಳಕ್ ಮುಂಚೆ ಕಾಲ್ ರಿಸೀವ್ ಮಾಡಕ್ ಮುಂಚೆನೆ ಕಟ್ ಆಗುತ್ತೆ, ಒಂದ್ 2-3 ಜನರದ ಹಾಗೆ ಆಯ್ತು. ಸದ್ಯಕ್ಕೆ ಓ ಹೌದಲ್ಲ,
1: ಸರಿ ನಾನು ಟ್ರೈ ಮಾಡಿದೆ, ನೋಡೋಣ.
0: ಭಾವನಾ ಅವ್ರೆ, ನಾವು ಈಗ ನೋಡಿ ಎಲ್ಲಾರು ತಿಂಡಿ ಕಳ್ಸಿಕೊಡ್ತಾ ಇದಾರ್ರಿ, ಉಪ್ಪಿಟ್ಟು, ತುಪ್ಪದ ಕೇಸರಿ ಬಾತು, ಆಮೇಲೆ ಏನ್ ಗೊತ್ತಾ, ಪಡ್ಡು ಪಡ್ಡು ಪಡ್ಡು ಅಂತ ಹೇಳ್ತಾ ಇದಾರೆ. ಅಬಾಬಾ ಏನಪ್ಪ ಆಯ್ತು, ನಾವ್ ಈಗ ಸದ್ಯಕ್ಕೆ ತಿಂಡಿ ಕತೆ ಇಲ್ಲಿಗೆ ಮುಗಿಸ್ಬಿಡೋಣ, ಇಲ್ಲಾಂದ್ರೆ ಎಲ್ಲ ತಿಂಡಿಗಳು ಬರುತ್ತೆ, ನಮ್ಗೆ ತಡ್ಕೊಳಕ್ ಆಗೋದಿಲ್ಲ, ಇಲ್ಲಿ ಹೋಗ್ಬೇಕು ಅವ್ರ ಮನೆಗೆ ಊಟ ಮಾಡಕ್ಕೆ, ತಿಂಡಿ ತಿನ್ನಕ್ಕೆ ಅನ್ಸುತ್ತೆ. ಧನ್ಯವಾದ, ನಮಸ್ತೆ. ಕೇಳಿ ನಿಮ್ಮ ಇಷ್ಟದ ಹಾಡು.

0: ಅದ್ಭುತವಾದ ಹಾಡನ್ನು ನಾವು ಕೇಳಿದ್ವಿ. ಚಿವುದೇಶಂಕರ್ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. ತುಂಬ ಜನ ಹೇಳ್ತಾ ಇದ್ರೆ ನಮಗೆ ನಂಬರ್ ಹೇಳಿ ಇನ್ನೊಂದ್ಸಲ ಅಂತ ಕೇಳ್ತಾ ಇದ್ದೀರಲ್ವಾ, ನಮ್ಮ ಸಂಖ್ಯೆ ನೀವು ಕರೆ ಮಾಡಬೇಕು. ವಿವಿಧ ಭಾರತಿಗೆ ಅಂದರೆ 0802026157. ಇನ್ನೊಂದು ಸಂಖ್ಯೆ 0802226392727. ಹೌದು, ಈ ಎರಡು ಸಂಖ್ಯೆಗಳನ್ನು ನೀವು ಬರೆದಿಟ್ಕೊಂಡು ನಮಗೆ ಕರೆ ಮಾಡಬಹುದು, ಮಾತಾಡಬಹುದು. ನಮಗೆ ಲೈನ್ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮ ಶ್ರೋತೃಗಳ ಮಾತೇ ಸಾಕು ಅಂತ ಹೇಳ್ತಾ ಇದ್ರೆ ಕೆಲವರು ನಮ್ಮನೇಲಿ ಏನೇನು ತಿಂಡಿ ಅಂತೆಲ್ಲ ಹೇಳ್ತಾ ಇದ್ರೆ ಬರಲಿ ಬನ್ನಿ. ಈಗ ಇನ್ನೊಂದು ಕರೆಯನ್ನು ನಾವು ತಗೊಳ್ಳೋಣ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಏಕೆ ಹೇಳಿ.
1: ನಾನು ಗೀತಾ ಜೋಶಿ, ಕಲಬುರ್ಗಿಯಿಂದ.
0: ಹೇಳಿ ಗೀತಾ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಏನ್ ವಿಶೇಷ ಇವತ್ತು, ಏನಾದ್ರು ಇದೆಯಾ?
1: ಇವತ್ತು ನಮ್ಮ ನಿಮ್ಮ ನಡುವೆ ಸಂಬಂಧ ಬೆಸೆದಿರೋ ರೇಡಿಯೋ ದಿನ, ವಿಶ್ವ ರೇಡಿಯೋ ದಿನ ಇವತ್ತು. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ತಂದೆ, ಅವ್ರಿಗೆ ಇದು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸಾಂಗ್. ಯಾಕಂದ್ರೆ ನಾವು ಬಾಲ್ವಾಡಿಯಲ್ಲಿ ಓದ್ತಾ ಇದ್ವಿ ಚಂದು, ಮೋಸ್ಟ್ಲಿ 77-78 ದಶಕ ಇರ್ಬೋದು. ಅವಾಗಿಂದ ನಮ್ಗೆ ಅದನ್ನ ಸವಿ ರುಚಿಯನ್ನು ಹಚ್ಚಿದವರು ನಮ್ಮ ತಂದೆನೆ. ಬೆಳಗ್ಗೆ ಹೊತ್ತು ಹಚ್ಚೋರು, ಸಾಯಂಕಾಲ ಇದು ರೈತರಿಗೆ ಸಲಹೆಗಳು ಇವೆಲ್ಲ ಕೇಳ್ತಾ ಇದ್ವಿ. ಪಾಪ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವರು
0: ಹಲೋ ಹಲೋ
1: ಮೋಸ್ಟ್ಲಿ ಬೆಂಗಳೂರು ಕಡೆ ಮಾತ್ರ ಬರುತ್ತೆ, ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಅನ್ಸುತ್ತೆ, ಉಳಿಕಿದ ಜಿಲ್ಲೆಗಳಲ್ಲಿ ಬರೋದಿಲ್ಲ.
0: ಈಗ ನೀವು ಒಂದ್ ನಿಮಿಷ ಏನ್ ಹೇಳಿದ್ರೆ ರಿಪೀಟ್ ಮಾಡಿ, ಯಾಕಂದ್ರೆ ಇಲ್ಲೇನೋ ಸಣ್ಣ ಪ್ರಾಬ್ಲಮ್ ಆಯ್ತು, ಸರಿಯಾಗಿ ಕೇಳಿಸ್ಲಿಲ್ಲ. ಅಪ್ಪ ರೇಡಿಯೋ ಹಚ್ಚಿಡ್ತಾ ಇದ್ರು 77 ಆ ಟೈಮಲ್ಲಿ.
1: ಅವಾಗ ನಾವು ಬಾಲ್ವಾಡಿ ಓದ್ತಾ ಇದ್ವಿ, ಅವಾಗಿಂದ ನಮಗೆ ಸದಾ ಅಭಿರುಚಿ ಬೆಳೆದವ್ರೆ ನಮ್ಮ ಅಪ್ಪ ರೇಡಿಯೋ ಕೇಳೋದು. ಅದು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದೆ ಅಂದ್ರೆ ಅದ ನನ್ನ ಅಪ್ಪನೇ. ಅದಕ್ಕೋಸ್ಕರ ಇಷ್ಟು ಸುಮಧುರವಾದ ಸಂಬಂಧ ಬೆಳೆಸಿರೋ ರೇಡಿಯೋ, ಅದು ಕೂಡ ವಿಶ್ವ ರೇಡಿಯೋ ದಿನ ಇವತ್ತು. ಆಮೇಲೆ ಇನ್ನೊಂದಂದ್ರೆ ಇವಾಗ ಏನಾಗಿದೆ ಚಂದು ಅವ್ರೆ, ಎಲ್ಲಾ ಕೇಂದ್ರಗಳು ಬರ್ತವೆ, ಆದ್ರೆ ವಿವಿಧ ಭಾರತಿ ಮಾತ್ರ ಬರ್ತಾ ಇಲ್ಲ. ಅದು ಆನ್ ಏರ್ ಹಾಕೊಂಡ್ರೆ ಮಾತ್ರ, ಹಿಂಗ ಸ್ಮಾರ್ಟ್ ಫೋನ್ ಅಲ್ಲಿ ಮಾತ್ರ ಕೇಳ್ತತೆ. ನಾವು ಕೂಡ ಆನ್ ಏರ್ ಅಲ್ಲಿ ಹಾಕೊಂಡೆ ಕೇಳ್ತೀವಿ. ಈಗ ಹಳಬ್ರು ಏನ್ ಮಾಡ್ತಾರೆ, ಅಪ್ಪನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ, ಕೀಪ್ಯಾಡ್ ಯೂಸ್ ಮಾಡ್ತಾರೆ. ಅವ್ರು ವಿವಿಧ ಭಾರತಿ ಕೇಳೋ ಆಗಿಲ್ಲ, ಧಾರವಾಡ ಕೇಂದ್ರ ಆಯ್ತು ಅಥವಾ ಗುಲ್ಬರ್ಗ ಕೇಂದ್ರ ಈಗ ಕೇಳ್ತಾ ಇರ್ತಾರೆ. ಹೀಗಾಗಿ ಇದ್ರ ಮುಖಾಂತರ ಅಪ್ಪನ್ಗೆ ವಿಶ್ವ ರೇಡಿಯೋ ದೇ, ಯಾಕಂದ್ರೆ ಅವ್ ಪಕ್ಕನೆ ಇರ್ಬೇಕು, ಅಪ್ಪನ ಪಕ್ಕನೆ ಇರ್ಬೇಕು ರೇಡಿಯೋ. ಸುಮಾರು 4-5 ಎಷ್ಟೋ ಹಳೆ ವರ್ಷದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರೆಲ್ಲ ಜಮೆ ಮಾಡಿ. ಫುಲ್ ಸ್ವಲ್ಪ ಕಿವಿ ಕೆಲಸ ಅಲ್ಲ, ಏಜ್ ಆಗಿದೆ ಅಪ್ಪನಿಗೆ, ಫುಲ್ ವ್ಯಾಲ್ಯೂಮ್ ಇಟ್ಕೊಂಡು ಅಕ್ಕ ಪಕ್ಕದವರೆಲ್ಲ ಎಂಜಾಯ್ ಮಾಡ್ತಾರೆ ರೇಡಿಯೋದನ್ನ.
0: ಎಷ್ಟು ವರ್ಷ ಆಗಿದೆ ಅಪ್ಪನಿಗೆ?
1: ಅಪ್ಪನಿಗೆ 88.
0: ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಒಂದ್ಸಲ ಹೇಳಿದ್ರಿ ನೀವು?
1: ನಮ್ ತಂದೆ ರಿಟೈರ್ಡ್ ಪೋಸ್ಟ್ ಮಾಸ್ಟರ್.
0: ಹಾಗಾಗಿ ಅವಾಗೆಲ್ಲ ರೇಡಿಯೋನೇ ಸಂಗಾತಿ ಅವ್ರಿಗೆಲ್ಲರಿಗೂ ಕೂಡ, ಹಿರಿಯರು ಎಲ್ಲರಿಗೂ ಕೂಡ.
1: ಇವತ್ತು ಅನುದಿನದ ಸಂಗಾತಿ ನಮ್ ರೇಡಿಯೋನೇ ಅನ್ಕೋತೀನಿ. ನೀವು ಹೇಳಿದಾಗೆ ಯಾರಿಗೂ ಕೇಳ್ತಾ ಇದ್ವಿ ನೋಡಿ, ಇವಾಗ ಯಾರೋ ಮಾತಾಡಿದ್ರು. ಯಾಕಂದ್ರೆ ಅದನ್ನ ಹಚ್ಚಿಟ್ಬಿಟ್ಟು ನಾವು 108 ಕೆಲಸ ಮಾಡ್ಕೋದು. ಟಿವಿ ಮುಂದಂದ್ರೆ ನಾವು ತಟಸ್ಥಾಗಿ ಎಲ್ಲ ಕೆಲ್ಸನೆ ಬಿಡ್ಬೇಕು. ಹೀಗಾಗಿ ಈವನ್ ಬಾತ್ರೂಮ್ ಪಕ್ಕ ಇಟ್ಟೋದ್ರು ಕೆಲಸ, ಬಾತ್ರೂಮ್ ಬಟ್ಟೆ ಏನಾದ್ರು ಮಾಡ್ತಾ ಇರ್ತೀವಿ, ಬಿಡೋಕ್ ಆಗದಿಲ್ಲ. ಅನುದಿನದ ಸಂಗಾತಿ 100% ಮೇಲಿನ ಮೇಲೆ ವಿವಿಧ ಭಾರತಿಯಲ್ಲಿ ಹೇಳ್ತಾ ಇರ್ತಲ್ಲ, ಬಹಳ ಖುಷಿ ಅನ್ಸುತ್ತೆ. ನಾನು ಕೂಡ ಇವತ್ತು ರೇಡಿಯೋ ದಿನದ ಇದನ್ನ ಸ್ಟೇಟಸ್ ಕೂಡ ಹಾಕೊಂಡಿದೀನಿ, ಬಹಳ ಹೆಮ್ಮೆ ಅನಿಸ್ತು ನನಗೆ. ಹೀಗಾಗಿ ಅಪ್ಪನಿಗೋಸ್ಕರ ಇದೊಂದು ಹಾಡು, ನಾನು ನೋಡಿದ ಮೊದಲ ವೀರ ಚೌಕ ಚಿತ್ರದಿದೆ ಅಲ್ಲ, ಅದಕ್ಕೆ ಅಪ್ಪನಿಗೆ ಇದನ್ನ ರೆಕಾರ್ಡಿಂಗ್ ಮಾಡಿ ಕಳಿಸ್ತಾ ಇದೀನಿ ಅವ್ರು ಕೇಳಿ ಅಂತ ನನ್ನ ಆಶಯ.
0: ಅಂದ್ರೆ ಅಪ್ಪ ಬೇರೆ ಕಡೆ ಇದ್ದಾರೆ, ನೀವ್ ಇಲ್ಲಿ ಗುಲ್ಬರ್ಗದಿಂದ ರೆಕಾರ್ಡ್ ಮಾಡಿ ಕಳಿಸ್ತೀರಿ?
1: ಹೌದು, ಅಪ್ಪ ಹುಬ್ಳಿಯಲ್ಲಿದ್ದಾರೆ.
0: ನಿಜವಾಗ್ಲು ಅಂದ್ರೆ ಕೆಲವೊಂದ್ಸಲ ಹಿರಿಯರು ಮಾಡುವಂತ ಕೆಲವು ಕೆಲಸಗಳು ಅದು ಕೊಡುವಂತ ಪರಿಣಾಮ ನಮ್ಮ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಪರಿಣಾಮಗಳನ್ನ ನಾವು ಬೇರೆ ಬೇರೆ ತರದಲ್ಲಿ ಅನುಭವಿಸ್ತಾ ಹೋಗ್ತೀವಿ. ಹಾಗೆ ನೀವು ಯಾವಾಗ್ಲೂ ರೇಡಿಯೋ ಕೇಳ್ತಾ ಇರ್ತೀರಾ, ಮೆಸೇಜ್ ಮಾಡ್ತಾ ಇರ್ತೀರಾ, ನಮ್ಮ ಜೊತೆ ನೀವು ಕೂಡ ಸೇರ್ಬಿಟ್ಟಿದ್ದೀರಿ. ಹಾಗಾಗಿ ಅಪ್ಪನವರು ಕೊಟ್ಟಂತ ಇದೊಂದು ಬಳುವಳಿ ಉಡುಗೊರೆ ನಿಮ್ಮ ಮಕ್ಕಳ ಕಾಲಕ್ಕೂ ಕೂಡ ಹಾಗೇ ಮುಂದುವರ್ಕೊಂಡು ಹೋಗ್ಲಿ. ಅಪ್ಪನಿಗೋಸ್ಕರ ಹಾಡು ಕೇಳಿದ್ರ, ಕೇಳೋಣ ಹಾಡನ್ನ.
1: ಇನ್ನೊಂದು ವಿಷಯ, ಈಗ ನನ್ ಮಗಳು ಕೂಡ ದೊಡ್ಡ ಮಗಳು ಧಾರವಾಡದಲ್ಲಿ ಇರ್ತಾಳೆ, ವಾಣಿ ಸಾರಿ ಚಂದು. ರಜೆ ಇದ್ದಾಗ ಅವಳು ಕೂಡ ಅಮ್ಮ ನೀನ್ ವಿವಿಧ ಭಾರತಿ ಕೇಳ್ತಾ ಇದೀನಿ ಅಂತ ಹೇಳ್ತಾಳೆ.

0: ಅಂದ್ರೆ ಅವಳು ಬಿಜಿ ಏನಾದ್ರೂ ರಜೆ ಇದ್ದಾಗೆ ಅಮ್ಮ ನೀನ್ ವಿವಿಧ ಭಾರತಿ ಕೇಳ್ತೇನೆ, ಮತ್ತೆ ನನಗೆ ಫೋನ್ ಅಲ್ಲಿ ಕೇಳಿಸ್ತಾಳೆ, ನಾನು ಬಹಳ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲು ಚಂದು.
1: ವಿವಿಧ ಭಾರತಿ ನಿಮ್ದಪ್ಪ, ಹೌದು ನಿಜವಾಗ್ಲು ನಿಮ್ದು
0: ನಿಜವಾಗ್ಲು.
1: ಆಗ್ಲಿ ಕೇಳೋಣ, ಧನ್ಯವಾದ, ನಮಸ್ತೆ.
0: ಧನ್ಯವಾದ, ನಮಸ್ತೆ.

0: ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಈ ಗೀತೆಯನ್ನು ನಾವು ಕೇಳಿದ್ವಿ. 12:45 ಸಮಯವಾಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಿಗೊಂದು ಹಾಡೋ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಹೇಳಿ, ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಂದಿನಿ ಕುಮಾರ್ ಮೇಡಮ್. ಹೊಂಗನೂರು.
0: ಎಲ್ಲಿದೆ ಅದು ಹೊಂಗನೂರು
1: ಮೇಡಮ್? ಚನ್ನಪಟ್ಟಣ.
0: ಚನ್ನಪಟ್ಟಣ ಬಣ್ಣ ಗೊಂಬೆ ಗೊಂಬೆಗಳು ಜಾಸ್ತಿ.
1: ಹೌದು ಮೇಡಮ್.
0: ಹೇಗಿದ್ರಿ ನಂದಿನಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಏನು ವಿಶೇಷ?
1: ತುಂಬಾ ಖುಷಿ ಆಗ್ತಿದೆ.
0: ಏನ್ ಕೆಲಸ ಮಾಡ್ತೀರಿ
1: ಮೇಡಮ್? ನಾನು ಜೇದಲ್ಲಿ ಡಿ ಗ್ರೂಪ್ ಆಗಿ ನೌಕರಿ ಮಾಡ್ತಾ ಇದ್ದೀನಿ.
0: ಓ ವೆರಿ ಗುಡ್.
1: ನೈಟ್ ಡ್ಯೂಟಿ ಮುಗಿಸ್ಕೊ ಬಂದೆ, ಹಂಗಾಗಿ ನಾನು ಬಂದ ತಕ್ಷಣ ಓಲ್ಡ್ ಇಸ್ ಗೋಲ್ಡ್ ಪ್ರತಿಯೊಂದು ಕೇಳ್ತಾ ಇರ್ತೀನಿ.
0: ಯಾರ್ಯಾರಿದ್ದೀರಾ ಮನೇಲಿ?
1: ಅಮ್ಮ ಮಗ ಯಜಮಾನ್ರು ಹೋಗಿದ್ದಾರೆ ಹೊರಗಡೆ. ಚೆನ್ನಾಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಪ್ಪ. ನಿಮ್ಮ ಮೆಸೇಜ್ ಗಳನ್ನ ಅವಾಗ ಅವಾಗ ಓದ್ತಾ ಇರ್ತೀವಿ
1: ಮೇಡಮ್.
0: ಮಾತಾಡ್ತಾ ಇರೋದು ಇದೆ ಮೊದಲನೇ ಸಲನ?
1: ಹೌದು ಮೇಡಮ್. ತುಂಬಾ ಓಲ್ಡ್ ಎಲ್ಲ ಹಳೆ ಫಿಲಮ್ ನೋಡುದ್ ಇವಾಗ್ಲೂ ಕೂಡ.
0: ಹಳೆ ಸಿನಿಮಾಗಳು ಇಷ್ಟ ಆಗುತ್ತಾ?
1: ಹಳೆ ಸಿನಿಮಾಗಳು ಎಲ್ಲ, ಕಲ್ಪನಾ ರಾಜ್ಕುಮಾರ್ ಜಯಂತಿ ಮೊನ್ನೆ ಎಲ್ಲ ಮೇಡಮ್ ಹಳೇದು 60-70 ದಶಕದ್ದು ಈಗಲೂ ನೋಡ್ತೀವಿ. ಹೊಸದು ಅಷ್ಟು ಕಡಿಮೆನೆ ಸ್ವಲ್ಪ.
0: ನಿಜ. ಯಾವ ಹಾಡು ಬೇಕು ಹಾಗಾದ್ರೆ
1: ಮೇಡಮ್? ಅದೇ ಮೇಡಮ್, ನಮ್ಮ ಮನೆ ನಮ್ಮ ಮನೆ, ನಂದ ಗೋಕುಲ ನಮ್ಮ ಮನೆ.
0: ಅದ ಬೇಕಾ?
1: ಬಾಳ ಬಂಧನ ಸಿನಿಮಾ.
0: ನಿಮ್ ಇಷ್ಟ ಹಾಡಂಗಾರ ಕೇಳಣ್ಮಾ?
1: ಹ್ಞೂ ಮೇಡಮ್.
0: ಆಯ್ತು,
1: ಥ್ಯಾಂಕ್ಸ್ ಮೇಡಮ್.

0: ಬಾಳಬಂಧನ ಚಿತ್ರದ ಹಾಡು ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಪಿ ಸುಶೀಲ ಅವರು ಹಾಡಿಗೆ ಧ್ವನಿಯಾಗಿದ್ರು. ಕರಿಗುಂದು ಹಾಡು ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿಕ್ಕಿದೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ನಿಮ್ಮ ಹೆಸರು?
1: ದೇವಿ ಶೆಟ್ಟಿ ಶಿವಮೂರ್ತಪ್ಪ, ದಾವಣಗೆರೆಯಿಂದ.
0: ದಾವಣಗೆರೆ.
1: ನಾನು ಈಗ ಒಂದ್ ಮಾತಾಡ್ದೆ ನಿಮ್ಮಲ್ಲಿ, ನೀವು ಫೋನ್ ನಂಬರ್ ಹೇಳ್ತೀರಿ, ನೀವಂತಲ್ಲ ಪ್ರತಿ ಒಂದು ಆಕಾಶವಾಣಿ ಅಷ್ಟೇ ಮೊಬೈಲ್ ನಂಬರ್ ಹೇಳ್ತಾರೆ, ಭಾರಿ ಸ್ಪೀಡ್ ಆಗಿ ಹೇಳ್ತಾರೆ. 10 ಸಂಖ್ಯೆಯನ್ನ ಹೆಂಗೆ ಬರ್ಕೊಳಕ್ ಆಗುತ್ತೆ? ನಾವು ಪೆನ್ ಹುಡುಕ್ತೀವೋ ಅಥವಾ ಪೇಪರ್ ಹುಡುಕ್ತೀವಿ, ಹುಡುಕರಾಗ ನೀವು ನಂಬರ್ ಪಾಸ್ ಆಗಿಬಿಡ್ತೀರಿ, ಆಗಲ್ಲ. ಆಮೇಲೆ ಮುಂಚಿತಾಗಿ ಹೇಳ್ಬಿಟ್ಟು ಆಮೇಲೆ ನಿಮ್ ನಂಬರ್ ಹೇಳ್ಬಿಟ್ರೆ ನಾವು ಪೆನ್ ರೆಡಿ ಮಾಡ್ಕೊಂತೀವಿ ಅಲ್ವಾ? ನಾನು ಅಂದ್ರೆ ಎಲ್ಲರು ಬೋತೇಕ್ ಬಂದಿ, ನಿಮಗೆ ಶ್ರೋತೃಗಳು ಬಹಳ ಮಂದಿ ಸಿಗ್ತಾರೆ. ನೀವು 10 ಸಂಖ್ಯೆ ಹೇಳ್ಬೇಕಾರೆ 10 ಸಂಖ್ಯೆನ ನಾವು ಮನದಲ್ಲಿ ಇಟ್ಕೊಳಕ ಬಹಳ ಕಷ್ಟ ಆಗುತ್ತೆ.
0: ಆಯ್ತು ಆಯ್ತು, ನೀವ್ ಹೇಳಿದ ಅರ್ಥ ಆಯ್ತು.
1: ಮುಂಚಿತಾಗಿ ಹೇಳಲ್ಲ, ಒಂದ್ ಪ್ರಶ್ನೆ ಅಷ್ಟೇ.
0: ಆಯ್ತು, ನಿಧಾನಕ್ಕೆ ಹೇಳ್ತೀವಿ. ಇನ್ಮೇಲೆ ಸಾಮಾನ್ಯವಾಗಿ ನಾವಂತೂ ಬೇಗ ಫಾಸ್ಟ್ ಫಾಸ್ಟ್ ಆಗಿ ಬೇಗ ಬೇಗ ಏನು ಹೇಳೋದಿಲ್ಲ. ಆಯ್ತು ಆಯ್ತು ಆಯ್ತು ಆಯ್ತು, ನಿಧಾನಕ್ಕೆ ಹೇಳ್ತೀವಿ. ಮತ್ತೇನಂದ್ರೆ ನಂದೊಂದು ಸಜೆಷನ್ ಇದು, ನೀವು ಆದಷ್ಟು ಪೆನ್ನು ಒಂದು ಪೇಪರ್ನ ಒಂದ್ ಕಡೆ ಇಟ್ಕೊಂಡ್ಬಿಟ್ಟಿದ್ರೆ ನಾವು ಮೇಲಿನ ಮೇಲೆ ಹೇಳ್ತಾನೆ ಇರ್ತೀವಿ, ಮೇಲಿನ ಮೇಲೆ ಹೇಳ್ತಾನೆ ಇರ್ತೀವಿ. ಸಾಧ್ಯವಾದಾಗ ಬರ್ದು ಎಲ್ಲರೂ ಒಂದ್ ಕಡೆ ಎಲ್ಲರಿಗೂ
1: ನಾವು ರೇಡಿ ಕೇಳ್ತಾ ಇರ್ತೀವಿ. ಕಿವಿ ಮಾತ್ರ ರೇಡಿಯೋ ಕಡೆ ಲಕ್ಷ ಇರುತ್ತೆ. ಬಟ್ ಕೆಲಸ ಮಾಡ್ತಾ ಇರ್ತೀವಲ್ಲ, ನಾವು ಏನಾದ್ರು ಕೆಲಸ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಕೆಲಸ.
0: ಆಯ್ತು ಆಯ್ತು, ಇನ್ಮೇಲೆ ನಿಧಾನಕ್ಕೆ ಹೇಳ್ತೀವಿ. ಫೋನ್ ನಂಬರ್ ಬರ್ಕೊಳ್ಳಿ, ಬರ್ದು ಇಟ್ಕೊಂಡ್ಬಿಡಿ, ಅವಾಗ ಗೊತ್ತಾಗುತ್ತೆ. ಆಯ್ತಾ? ಸರಿ, ಯಾವ ಹಾಡು ಬೇಕು
1: ನಮಗೆ? ಗಂಧಗುಡಿಯಿಂದ ಒಂದು ನಾವಾಡುವ ನುಡಿ ಅಂತ ಹೇಳ್ಬೇಕು, ಅದು ಬಹಳ ನನಗೆ ಬಹಳ ಲೈಕ್ ಮಾಡಿದ್ವಿ.
0: ಯಾರ್ಯಾರಿಗೋಸ್ಕರ ಈ ಹಾಡು? ಯಾರ್ಯಾರಿಗೋಸ್ಕರ ಈ ಹಾಡು?
1: ನಮ್ಮ ಕುಟುಂಬದಲ್ಲರಿಗೆ, ನಮ್ಮ ಮಕ್ಕಳಿಗೋಸ್ಕರ.
0: ಅಲ್ಲಪ್ಪ, ನೀವು ಹೆಸರು ಹೇಳಬೇಕು, ಯಾರ್ಯಾರಿದ್ದಾರೆ ಅಂತ ನಮಗೆ ಗೊತ್ತಾಗ್ಬೇಕಲ್ಲ.
1: ದೇವಿ ಶೆಟ್ಟಿ ಸುಮಾತಪ್ಪ ಅಂತಂದು.
0: ಸರಿ, ಮತ್ತೆ?
1: ನಾನು ಎಂಟಿ ಹೆಸರು ಸುಮಾ ಅಂತ. ನಮ್ಮ ಮಗಳು ಡಿ ಎಸ್ ಪ್ರತಿಮಾ. ಆಮೇಲೆ ಕೋಟೇಶ್ ಕುಮಾರ್ ಇಲ್ಲೇ ಬಿ ಎಲ್ ಬೆಂಗಳೂರಿನಲ್ಲಿ ಮಗಳು, ಮಗ ಇಂಜಿನಿಯರ್ ಇದಾರೆ, ಬಿ ಎಲ್ ನಲ್ಲಿ ಇದಾರೆ, ಮ್ಯಾನೇಜರ್ ಆಗಿದ್ದಾರೆ. ಆಮೇಲೆ ವೀರೇಶ್ ಕುಮಾರ್ ಅಂತ.
0: ಆಯ್ತು ಆಯ್ತು ಆಯ್ತು, ನೀವು ಇವಾಗ ಹೇಳಿದಿರಲ್ವಾ, ನಿಮ್ಮೆಲ್ಲರಿಗೋಸ್ಕರ ಈಗ ಚಂದದ ಹಾಡು ಬರ್ತಾ ಇದೆ.
1: ಮೇಡಮ್ ಒಂದ್ ನಿಮಿಷ, ನನ್ನೊಂದು ಘಟನೆ ನೆನಪಾಗುತ್ತೆ. ಈ ಹಾಡು ನಾವು ಪಿಕ್ಚರ್ ಬಂದಾಗ ನಾವು ಮುಂದ್ಗಡೆ 60% ಟಿಕೆಟ್ ತಗೊಂಡು ಮುಂದ್ಗಡೆ ನೋಡ್ತಾ ಇದ್ವಿ. ಆ 60% ಟಿಕೆಟ್ ತಗೊಂಡು ನೋಡ್ಬೇಕಾರೆ ಉಚ್ಚೆದ್ದು ಕುಣಿತಾ ಇದ್ವಿ ಜನ.
0: ನಿಜ ಮತ್ತೆ, ಇದು ಎಂತ ಚಂದದ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ಎಷ್ಟೊಂದು ಸಂದೇಶ ಎಲ್ಲ ಇದೆ ಈ ಸಿನಿಮಾದಲ್ಲಿ, ಹಾಡಲ್ಲಿ
1: ಉಚ್ಚೆದ್ದು ಕುಣಿತಾ ಇದ್ವಿ. ಆಮೇಲೆ ಹಿಂದ್ಗಡೆ ಜನ ಹಿಂದ್ಗಡೆಯಿಂದ ಜನ ದುಡ್ಡು ತೂರ್ತಾ ಇದ್ರು, 4 ಅಣೆ 8 ಅಣೆ 10 ಪೈಸಾ 5 ಪೈಸ ದುಡ್ಡು ತೋರ್ತಾ, ನಾವು ಮುಂದ್ಗಡೆ ಜನ ದುಡ್ಡು ಆಡ್ಕೊಂತಿದ್ವಿ.
0: ಒಳ್ಳೆ ನೆನಪುಗಳು
1: ಈಗಲೂ ಹಂಗೆ ಇದೇನೆ ಮೇಡಮ್.
0: ಖಂಡಿತ ಖಂಡಿತ, ಒಳ್ಳೇದು ಆಯ್ತು. ಕೇಳೋಣ ನಿಮ್ಮ ಇಷ್ಟದ ಹಾಡನ್ನ.
1: ಓಕೆ ಮೇಡಮ್,
0: ನಮಸ್ತೆ, ಧನ್ಯವಾದ.

ನಾವಿರುವ ತಣವಿ ಅಂದದ ಗುಡಿ ಚಂದದ ಗುಡಿ ಗಂಧದ ಗುಡಿ ಚಿತ್ರದ ಹಾಡನ್ನ ನಾವು ಕೇಳಿದ್ವಿ. ಚೌದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿಗೆ ಧ್ವನಿಯಾಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು. ಸಮಯ 1 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಈ ವೇಳೆ ಮುಖ್ಯಮಂತ್ರಿ, ಕರ್ನಾಟಕ ಬಲಿಷ್ಠವಾದಾಗ ಭಾರತವೂ ಬಲಿಷ್ಠವಾಗುತ್ತದೆ, ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ನೀಡಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ 82ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ಅವರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೇಶದ ಅಭಿವೃದ್ಧಿಯ ಪಯಣದಲ್ಲಿ ಮಾಜಿ ಪ್ರಧಾನಿ ಅವರ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಅವರಿಂದು ನವದೆಹಲಿಯಲ್ಲಿ ಆಯೋಜಿಸಲಾಗುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆ 2026ರ ಪೂರ್ವಭಾವಿ ಸಿದ್ಧತೆಗಳ ಕುರಿತ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಶೃಂಗಸಭೆ ಸೆಪ್ಟೆಂಬರ್ 12 ಮತ್ತು 13ರಂದು ನಡೆಯಲಿದೆ. ಭಾರತ ಜಪಾನ್ ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಲು ಇಂದು ನವದೆಹಲಿಗೆ ಆಗಮಿಸಿದ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯ್ಜುಮಿ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬರಮಾಡಿಕೊಂಡರು. ಅಫ್ಘಾನಿಸ್ತಾನಕ್ಕೆ ತನ್ನ ಮಾನವೀಯ ನೆರವನ್ನು ಮುಂದುವರೆಸಿರುವ ಭಾರತ ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳನ್ನು ರವಾನಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು, ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಕರೆ ನೀಡಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಡಿ ಗುಂಪಿನ ಪಂದ್ಯದಲ್ಲಿಂದು ಭಾರತೀಯ ಮಹಿಳಾ ತಂಡ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಪಿವಿ ಸಿಂಧು ಚೀನಾದ ವಾಂಗ್ ಝೀಯಿ ವಿರುದ್ಧ ಸೆಣಸಲಿದ್ದಾರೆ. ಪಂದ್ಯ ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00 ಗಂಟೆಗೆ.

0: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
1: ಅರೆ,
0: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
3: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು ಆರ್.ಬಿ.ಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಒಂದಷ್ಟು ಜನರ ಸಂದೇಶಗಳು ಬಂದಿದೆ, ನೋಡ್ತಾ ಹೋಗೋಣ. ಬನ್ನಿ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ. ಪ್ರಶಾಂತ್ ಅವರು ನಾಗರಬಾವಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಕೊಟ್ಟಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ರೆ 42 ಸಲ ಕರೆ ಮಾಡಿದೆ, ಕರೆ ಸಿಗಲಿಲ್ಲ, ಬೇಸರ ಆಗೋಯ್ತು ಅಂತ. ಇನ್ನು ಹೌದಪ್ಪ, ಸ್ವಲ್ಪ ನಿಧಾನವಾಗಿ ಹೇಳಿ ಮೊಬೈಲ್ ನಂಬರ್ನ ಅಂತ ಹೇಳಿ ಯಾರೊಬ್ಬರು ಸೋನಿಯಾ ಅನ್ನೋರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶಾಂತ ಅವರು ಬ್ಯಾಂಕ್ ಕಾಲನಿಯಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲರ ಹಾಡುಗಳು ಸೊಗಸಾಗಿತ್ತು ಅಂತ ನಿರ್ಮಲಾ ಅವರು ಹೇಳಿದ್ರೆ, ಕೃಷ್ಣ ರಾಧಾ ಪಾರಿ ಹೊಸಹಳ್ಳಿ ಕೋಲಾರ ಇಲ್ಲಿಂದ ಇವರು. ನಾನು ಕೂಡ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ವಿವಿಧ ಭಾರತಿ ಜೊತೆ ಮಾತಾಡಬೇಕು ಅಂತ, ಆದರೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಸ್ಕಾರ, ವಿವಿಧ ಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಚೌಕ ಸಿನಿಮಾ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ ಸರ್ವೇಶಾರ್ ಮಠ ಅವರು ಹೇಳ್ತಾರೆ. ನಂದಿನಿ ಕುಮಾರ್ ಹೊಂಗನೂರಿನಿಂದ, ನಾನು ಹಾಡು ಕೇಳಿದೆ ಆದರೆ ಹಾಡು ಕೇಳೋ ಟೈಮಲ್ಲಿ ಕರೆಂಟ್ ಹೊಟ್ಟೋಯ್ತು, ತುಂಬಾ ಬೇಜಾರಾಗೋಯ್ತು ಆದರೆ ಮಾತಾಡಿದ್ದು ಖುಷಿಯಾಯಿತು ಅಂತ ಹೇಳ್ತಾರೆ. ಚಿತ್ರ ನಾಗರಬಾವಿಯಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಪ್ರತಿದಿನ ರೇಡಿಯೋ ಕೇಳಿಕೊಂಡೆ ನಾನು ಕೂಡ ಕೆಲಸ ಮಾಡೋದು ಅಂತ ಇವ್ರು ಹೇಳಿದ್ರೆ, ಕರೆಗೊಂದು ಹಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಆಕಸ್ಮಿಕ ಚಿತ್ರದ ಹಾಡು ತುಂಬಾ ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಹೇಳಿದ್ರೆ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬಾಗುಬಿ ಇವರು ಕೂಡ ತುಂಬ ಪ್ರಯತ್ನ ಪಟ್ಟೆ, ನನಗೊಂದು ಕರೆ ಸಿಗಲೇ ಇಲ್ಲ, ಬೇಜಾರಾಗೋಯ್ತು ಅಂತ ಹೇಳ್ತಾರೆ. ಅರ್ಪಿತ್ ಅವರು ಬೆಂಗಳೂರಿನಿಂದ ನಿನ್ನೆ ಕಾಲ್ ಮಾಡಿದ್ರು, ಸುನಿಲ್ ಅವ್ರ ಜೊತೆಗೆ ನಂದಿನಿ ಕುಮಾರ್ ಅವರು ಅಂತ ಹೇಳ್ತಾ ಇದ್ರೆ. ಮತ್ತೆ ನಮಸ್ತೆ ಕುಮಾರಸ್ವಾಮಿ, ಗಿರಿನಗರ ಬೆಂಗಳೂರಿನಿಂದ, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳಿದಿರ, ಧನ್ಯವಾದ ನಿಮ್ಮ ಈ ಕಮೆಂಟ್ಸ್ಗೆ. ಇನ್ನು ಭೀಮ್ರವ್ ಅವರು SBM ಕಾಲನಿಯಿಂದ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹಾಡುಗಳಿಗಿಂತ ನಿಮ್ಮ ಮತ್ತು ಶ್ರೋತೃಗಳ ನಡುವಿನ ಆತ್ಮೀಯ ಮಾತುಕತೆ ಬಹಳ ಖುಷಿ ಕೊಡುತ್ತೆ, ನಮಗೆ ಕರೆ ಸಿಗದೆ ಇದ್ರೂ ಪರವಾಗಿಲ್ಲ, ನಾನು ಕೇಳ್ತಾ ಇದ್ದೀನಿ ರೇಡಿಯೋನ, ಆದರೂ ಟ್ರೈ ಮಾಡಿ.

0: ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ. ಮತ್ತು ಜೆ ಪಿ ನಗರ ಮೈಸೂರಿನಿಂದ ಗೀತಾ ಶ್ರೀನಿವಾಸ್ ಅವರು ನಮ್ಮ ಏಕಾಂಗಿತನವನ್ನು ಹೋಗಲಾಡಿಸುವಂಥ ಬೆಸ್ಟ್ ಸೂಪರ್ ಫ್ರೆಂಡ್ ಅಂದರೆ ರೇಡಿಯೋ ಅಂತ ಹೇಳ್ತಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಹೇಳ್ತಾ ಇದ್ದರೆ ವಿವಿಧ ಭಾರತೀಯ ಕಾರ್ಯಕ್ರಮಗಳೆಲ್ಲವೂ ಕೂಡ ನಮಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿದ್ರ. ನಿಮ್ಮ ಈ ಒಂದು ಸಂದೇಶಕ್ಕಾಗಿ ಕೂಡ ಧನ್ಯವಾದಗಳು. ಅಭಿಷೇಕಯ್ಯ ಹಿರೇಮಠ, ಶಿವಲಿಂಗಯ್ಯ ಹಿರೇಮಠ ಇವರ ಸಂದೇಶ ಬಂದಿದೆ. ಮತ್ತೊಬ್ಬರು ನವೀನ್ ಕಾವ್ಯ ವಿವರ್ಸ್ ಕಾಲೋನಿ ಬೆಂಗಳೂರಿನಿಂದ, ಮತ್ತೊಬ್ಬರು ಯಾರೋ ಹೆಸರು ಹಾಕಿಲ್ಲಪ್ಪ, ಹೆಸರು ಹಾಕಿ ನೀವು ಎಲ್ಲಿಂದ ಮೆಸೇಜ್ ಮಾಡಿದ್ರ ಅಂತ ಹೇಳಿ 7080 ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ. ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರ ನಮಸ್ತೆ ಅಂತ ಹೇಳಿ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಂತ ಅಂದ್ಕೊಳ್ಬಹುದು. ನವೋದಯ ನಾಗರಾಜ್ ಅವರು ಕೂಡ ಹೇಳ್ತಾರೆ ನಮಗೆ ಲೈನ್ ಸಿಗದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮತ್ತು ಶ್ರೋತೃಗಳ ಮಾತೆ ಸಾಕು ಅಂತ ಹೇಳಿದರೆ, ಮೀನಾ ಮಲ್ಲೇಶ್ವರಮಿಂದ ದಿನಾ ಕರೆ ಮಾಡುವವರಿಗೆ ಹೇಳಿ ದಯವಿಟ್ಟು ಅಪರೂಪಕ್ಕೆ ಕರೆ ಮಾಡಲಿ ಅಂತ ಹೇಳಿದರೆ, ಗೀತಾ ಜೋಶಿಯವರ ಮೆಸೇಜ್ ಬಂದಿದೆ. ಹೆಬ್ಬಾಳದ ರಮೇಶ್ ಅವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವರಲಕ್ಷ್ಮಿ ಅವರು ಪಿಂಡದಿಂದ ಹೇಳ್ತಾ ಇದ್ರೆ ಭಾವನಾ ಅವ್ರ ಜೊತೆಗಿನ ನಿಮ್ಮ ಮಾತುಕತೆ ತುಂಬಾ ಇಷ್ಟ ಆಯಿತು, ಊಟ ತಿಂಡಿಯ ಬಗ್ಗೆ ಮಾತು ಸಂದೇಶ ನಗು ಎಲ್ಲವೂ ಚಂದವೋ ಚಂದ ಅಂತ ಹೇಳಿದರೆ. ಮತ್ತೊಬ್ಬರು ಕೂಡ ಯಾರೋ ಒಬ್ಬರು ಸಿ ಆರ್ ವೇಣುಗೋಪಾಲ್ ನಿಮ್ಮ ಹೆಸರನ್ನು ಹಾಕಿದರೆ ಒಳ್ಳೆಯದು, ಅವರ ಜೊತೆಗೆ ಯಾರಿದು ಅಂತ ಹೇಳಿದ್ರೆ ನಮ್ಮಲ್ಲಿ ದೋಸೆ ಚಿಕನ್ ಚಾಪ್ಸ್ ಅಂತ ಹೇಳಿ ಶಿವಣ್ಣ ಕಾಮನಕೆರೆ ಹುಂಡಿ ಮೈಸೂರು ಇಲ್ಲಿಂದ ಮೆಸೇಜ್ ಮಾಡಿದರೆ, ವಾಣಿ ರಮೇಶ್ ಅವರು ಆಡ್ಗೋಡಿಯಿಂದ, ಸವಿತಾ ಈಶ್ವರ್ ಮಂಜುನಾಥ ನಗರದಿಂದ, ಜೊತೆಗೆ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗೋಡ್ನಿಂದ, ಲೀಲಾ ಬೇಗೂರಿನಿಂದ, ಕೌಸಲ್ಯ ಬನಶಂಕರಿ ಅವರು, ಮತ್ತೊಬ್ಬರು ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ತುಂಬ ಜನ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ, 1.5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಕರೆಗೊಂದು ಆಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ರೂಪಾ ಅವರು ಸಂದೇಶ ಕಳಿಸಿದರೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಅನಿತಾ ಅನಂತರಾಜು ಗೋರ್ಲಡ್ಕು ಹಿರಿಯೂರಿನಿಂದ, ಹೀಗೆ ತುಂಬ ಜನರ ಸಂದೇಶಗಳು ನಮಗೆ ಬಂದಿದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.
0: ಕೇಳುವರೆ, ನಿಮಗೆಲ್ಲ ಗೊತ್ತೇ ಇದೆ, ಗುರುವಾರ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಬಾರಿಯ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸ್ಥಳೀಯ ಗಿಡ ಮರಗಳ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಇದೆ. ನಿಮ್ಮೂರಲ್ಲಿ ನಿಮ್ಮೂರಿನ ಸುತ್ತಮುತ್ತ ಸಿಗುವಂಥ, ಅದು ಯಾವುದೇ ರೀತಿಯ ಗಿಡಗಳಾಗಿರಬಹುದು, ಗಿಡ ಮರಗಳ ಬಗ್ಗೆ, ಅದು ಒಂದು ದನ ಕರುಗಳಿಗೆ ಬಳಸುವಂಥ ಮೇವು, ಒಂದು ಕಳೆ ಸಸ್ಯ, ಒಂದು ಬೇಲಿ, ಒಂದು ಔಷಧೀಯ ಗಿಡ ಆಗಿರಲಿ, ಅದು ಒಂದು ಎಣ್ಣೆಗೆ ಬಳಸುವಂಥ ಗಿಡ, ಆಹಾರಕ್ಕೆ ಬಳಸುವಂಥದ್ದು, ಹೂವು ಹಣ್ಣು ತರಕಾರಿ ಧಾನ್ಯ, ಇದನ್ನು ಹೊರತುಪಡಿಸಿ ಮತ್ತಾವುದೇ ಗಿಡ ಮರಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ಖಂಡಿತ ನೀವು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ಸುತ್ತಮುತ್ತ ಸಿಗುವಂಥ 5 ಗಿಡ ಮರ ಬಳ್ಳಿಗಳ ಮಾಹಿತಿಯನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು. ಆ ಗಿಡ ಮರಗಳ ಹೆಸರು, ಆ ಗಿಡ ಮರಗಳು ಹೇಗಿರುತ್ತೆ, ಅದರ ಪ್ರಯೋಜನ ಏನು, ಅಂದರೆ ಈ ಗಿಡ ಮರಗಳು ನಿರಂತರವಾಗಿ ನಿಮ್ಮಲ್ಲಿ ಸಿಗುತ್ತಾ ಅಥವಾ ಆಗಾಗ ಸೀಸನಲ್ ಮಾತ್ರನಾ ಅಂತ ಹೇಳಿ, ಇಂತಹ ಒಂದು 5 ವಿಷಯಗಳನ್ನು ನೀವು ಪಟ್ಟಿ ಮಾಡಿಕೊಂಡು 5 ಗಿಡಗಳ ಬಗ್ಗೆ ನಮ್ಮ ಮಾಹಿತಿಯನ್ನು ನೀವು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ವಿವಿಧ ಭಾರತೀಯ ವಿಶೇಷವಾದಂಥ ವೇದಿಕೆ ನಮ್ಮ ನಾಡು ಈ ಮಧ್ಯಾಹ್ನ 1:20 2 ಗಂಟೆಯವರೆಗೆ ಪ್ರಸಾರ ಆಗುತ್ತೆ ಕಾರ್ಯಕ್ರಮದಲ್ಲಿ. ನೀವೆಲ್ಲರೂ ಕೂಡ ಭಾಗವಹಿಸಿ ಮಾತನಾಡಿ. ಈಗ ಸಮಯ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ನಾವೀಗ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ. ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್, ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ.

0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನ ಚೆನ್ನೈ ಬಳಿಯ ಕೋವಲಂನಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ನಡೆಯುತ್ತಿದೆ. ಕೇಂದ್ರ ಮತ್ತು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಸಮನ್ವಯದ ಅಗತ್ಯವಿರುವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿವೆ. ದಕ್ಷಿಣ ವಲಯ ಮಂಡಳಿಯು ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣವನ್ನು ಒಳಗೊಂಡಿದೆ. ಜೊತೆಗೆ ಪುದುಚೇರಿ, ಅಂಡಮಾನ್, ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇರಳ ಮುಖ್ಯಮಂತ್ರಿ ಸತೀಶನ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪದ ಆಡಳಿತಗಾರರು ಸಹ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಜನಕೇಂದ್ರಿತ ಮತ್ತು ಮಾನವೀಯತೆ ಮೊದಲು ಎಂಬ ಮನೋಭಾವದೊಂದಿಗೆ ಮಾರ್ಗದರ್ಶಿಸಲ್ಪಡಲು ಬದ್ದವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬರೆದ ತಮ್ಮ ಲೇಖನವನ್ನು ಹಂಚಿಕೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ಮಿಷನ್ ಲೈಫ್ ತತ್ವಗಳ ಆಧಾರದ ಮೇಲೆ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವತ್ತ ಗಮನಹರಿಸಿದೆ. ಜೊತೆಗೆ ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನದಲ್ಲಿ ಬೇರೂರಿರುವ ಜನಕೇಂದ್ರಿತ ಹವಾಮಾನ ಹೊಂದಾಣಿಕೆಯತ್ತ ಗಮನಹರಿಸಿದೆ ಎಂದು ಹೇಳಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಭೂಮಿಯನ್ನು ಸಾಮೂಹಿಕ ಬೆಳವಣಿಗೆ, ಸ್ಥಿತಿಸ್ಥಾಪಕ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜ್ಞಾನ ಹಂಚಿಕೆಯ ಕೇಂದ್ರದಲ್ಲಿ ಇರಿಸುವ ಭವಿಷ್ಯದತ್ತ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಹೇಳಿದೆ. ಕಾರ್ಯವಿಧಾನಗಳ ಕುರಿತಾದ ಯುಎನ್ಎಸ್ಸಿ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಉಸ್ತುವಾರಿ ಯೋಜನಾ ಪಟೇಲ್, ಸುಧಾರಣೆಯ ಅಗತ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿದೆ. 1945ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವ ಗಮನಾರ್ಹವಾಗಿ ಹೆಚ್ಚಾಗಿದ್ದು, ಹಿಂದಿನ ವಾಸ್ತವಗಳಿಂದ ಭದ್ರತಾ ಮಂಡಳಿಯು ರೂಪುಗೊಳ್ಳುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ಜಾಗತಿಕ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯದೊಂದಿಗೆ ಶಾಶ್ವತ ಮತ್ತು ಶಾಶ್ವತವಲ್ಲದ ಸದಸ್ಯತ್ವ ಎರಡರಲ್ಲೂ ವಿಸ್ತರಣೆಯ ಬೇಡಿಕೆಯನ್ನು ಭಾರತ ಪುನರುಚ್ಚರಿಸಿತು. ಸ್ಪಷ್ಟ ಮೈಲುಗಲ್ಲುಗಳು ಮತ್ತು ಗಡುವುಗಳೊಂದಿಗೆ ಪಠ್ಯ ಆಧಾರಿತ ಮಾತುಕತೆಗಳ ಮೂಲಕ ಸುಧಾರಣೆಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿಂದು ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಸಭೆ ಪ್ರಗತಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜಿಮುಯ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನಹರಿಸುವ ನಿರೀಕ್ಷೆ ಇದೆ. ಜೊತೆಗೆ ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವ ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ಪಶ್ಚಿಮ ಬಂಗಾಳಕ್ಕೆ ತೆರಳಲಿದ್ದಾರೆ. ಅವರು ಆಡಳಿತಾತ್ಮಕ ಸಭೆಗಳು ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಸಿಲಿಗುರಿಯ ಕವಾಖಾಲಿಯಲ್ಲಿ ಹೊಸ ಅಪರಾಧ ಕಾನೂನುಗಳ ಕುರಿತು 5 ದಿನಗಳ ವಿಶೇಷ ನ್ಯಾಯ ಸಂಹಿತೆ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ನಡೆಯಲಿರುವ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆಯ ನಾಲ್ಕನೇ ಸುತ್ತಿನಲ್ಲಿ ಭಾಗವಹಿಸಲು ಭಾರತದ ಸಚಿವರು ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಿಂಗಾಪುರದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜ್ಯ ಸಚಿವ ನಿತಿನ್ ಪ್ರಸಾದ್ ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿಯನ್ನು ನಾಯಕರು ಪರಿಶೀಲಿಸಿದರು. ಜೊತೆಗೆ ಆರ್ಥಿಕ ಸಹಕಾರ, ಡಿಜಿಟಲೀಕರಣ, ಸಂಪರ್ಕ, ಕೌಶಲ್ಯಾಭಿವೃದ್ದಿ ಮತ್ತು ಸುಸ್ಥಿರತೆ ಸೇರಿದಂತೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ದ ಹೊಸ ಆರ್ಥಿಕ ಯುದ್ದವನ್ನು ಘೋಷಿಸಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ನಲ್ಲಿ ಅವರು, ಇರಾನ್ಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹಲವಾರು ಅವಕಾಶಗಳನ್ನು ನೀಡಲಾಯಿತು, ಆದರೆ ಇರಾನ್ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು, ಹೀಗಾಗಿ ವಾಷಿಂಗ್ಟನ್ ಈಗ ಟೆಹರಾನ್ ವಿರುದ್ದ ಅಭೂತಪೂರ್ವ ಆರ್ಥಿಕ ಯುದ್ದ ಪ್ರಾರಂಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟೆಹರಾನ್ಗೆ ಸಹಾಯ ಮಾಡುವ ಯಾವುದೇ ದೇಶಕ್ಕೆ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಭಾರತವು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳು ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ತಲುಪಿಸಿದೆ. ಇದರೊಂದಿಗೆ ಭಾರತ ಆಫ್ಘಾನಿಸ್ತಾನದ ಜನರೊಂದಿಗಿನ ತನ್ನ ದೀರ್ಘಕಾಲದ ಆರೋಗ್ಯ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ. ಈ ನೆರವು ಆಫ್ಘಾನಿಸ್ತಾನದ ಸ್ನೇಹಪರ ಜನರ ಆರೋಗ್ಯ ಅಗತ್ಯಗಳನ್ನು ಬೆಂಬಲಿಸುವ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ವೈದ್ಯಕೀಯ ಸರಬರಾಜುಗಳು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ದಾಳಿ ನಡೆಸಿದ್ದು ಕನಿಷ್ಠ 6 ಜನರು ಮೃತಪಟ್ಟಿದ್ದು 33 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ ತುರ್ತು ಸೇವೆಯ ಪ್ರಕಾರ 3 ಜಿಲ್ಲೆಗಳಾದ್ಯಂತ 12 ಸ್ಥಳಗಳ ಮೇಲೆ ದಾಳಿಗಳು ನಡೆದಿದ್ದು ವಸತಿ ಕಟ್ಟಡಗಳು, ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣ ಸಂಸ್ಥೆಗೆ ಹಾನಿಯಾಗಿದೆ. ಸೋಲೋಮಿಯನ್ಸ್ಕಿ ಜಿಲ್ಲೆಯಲ್ಲಿ 9 ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ 2 ಮಹಡಿಗಳು ನಾಶವಾಗಿವೆ. ತುರ್ತು ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಿದರು. ಕೈವ್ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುತ್ತಿರುವುದರಿಂದ ಉಕ್ರೇನ್ ಸೀಮಿತ ವಾಯು ರಕ್ಷಣಾ ಸಾಮರ್ಥ್ಯಗಳ ಮೇಲೆ ಒತ್ತಡ ತೀವ್ರಗೊಂಡಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಇಂದು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಕ್ಕೆ ಮಾಜಿ ಪ್ರಧಾನಿ ನೀಡಿದ ಸೇವೆ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984 ಡಿಸೆಂಬರ್ 1989 ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಹಾಕಿಯಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸೆಲ್ಫಿನ್ನಲ್ಲಿ ವ್ಯಾಗನರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿವೆ. ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30 ಆರಂಭವಾಗಲಿದೆ. ಪಂದ್ಯದಲ್ಲಿ ಗೆಲುವು ಮತ್ತು ಡ್ರಾ ಸಾಧಿಸಿದರೆ ಭಾರತ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುತ್ತದೆ. ಮಂಗಳವಾರ ದಕ್ಷಿಣ ಆಫ್ರಿಕಾ ವಿರುದ್ದ ದಾಖಲೆಯ 6-1 ಅಂತರದ ಗೆಲುವಿನ ನಂತರ ಭಾರತೀಯ ವನಿತೆಯರ ತಂಡದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಈ ಗೆಲುವು ಭಾರತದ ಹಿಂದಿನ ಅತಿದೊಡ್ಡ ವಿಶ್ವಕಪ್ ಗೆಲುವಾದ 1974 ಉದ್ಘಾಟನಾ ಆವೃತ್ತಿಯಲ್ಲಿ ಸ್ಪೇನ್ ವಿರುದ್ದ 4-1 ಅಂತರದ ಜಯವನ್ನು ಸಹ ಮೀರಿಸಿದೆ. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಪೂಲ್ ಡಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ನಡುವೆ ಚೀನಾ ವಿರುದ್ದ 4-2 ಅಂತರದ ಸೋಲು ಕಂಡಿರುವ ಇಂಗ್ಲೆಂಡ್ ತಂಡಕ್ಕೂ ಇಂದಿನ ಪಂದ್ಯವನ್ನು ಗೆಲ್ಲುವುದು ಅತಿ ಮುಖ್ಯವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ದ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್ ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಒಳ್ಳೆ ಮಾಹಿತಿ, ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ. ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುರುವಾರದ ಮಧ್ಯಾಹ್ನದ 1:21:25 ಸಮಯದಲ್ಲಿ ನಾವಿದ್ದೇವೆ. ನಮ್ಮ ನಾಡು ಗಂಧದ ಬೀಡು, ಚಂದದ ನಾಡು. ಈ ಬಾರಿಯ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಥಳೀಯ ಗಿಡ ಮರಗಳ ಬಗ್ಗೆ ನಾವು ಮಾತಾಡೋಣ. ನಿಮ್ಮೂರಿನಲ್ಲಿ ಸಿಗುವಂತಹ ಯಾವುದೇ ರೀತಿಯ ಗಿಡ ಮರಗಳ ಹೆಸರು ನಿಮಗೆ ಗೊತ್ತಿದ್ರೆ ನೀವು ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಅದು ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ದನ ಕರುಗಳು ತಿನ್ನುವಂತಹ ಮೇವಿನ ಗಿಡ ಆಗಿರಲಿ, ಒಂದು ಕಳೆ ಗಿಡ ಆಗಿರಲಿ, ಒಂದು ಬೇಲೆ ಆಗಿರಬಹುದು, ಅದು ಔಷಧೀಯ ಗಿಡ ಇರಲಿ, ಎಣ್ಣೆಯ ಗಿಡ, ಆಹಾರ, ಹೂವು, ಹಣ್ಣು, ತರಕಾರಿ, ಹೀಗೆ ಯಾವುದೇ ರೀತಿಯ ಗಿಡಗಳು ಮರಗಳು ನಿಮ್ಮಲ್ಲಿದ್ದರೆ ಆ ಮರ ಗಿಡಗಳ 5 ಹೆಸರನ್ನು ನೀವು ಹೇಳಬೇಕು. ಆ ಹೆಸರಿನ ಜೊತೆಗೆ ನೀವೇನು ಹೇಳಬೇಕಪ್ಪ ಅಂತ ಹೇಳಿದ್ರೆ ಆ ಗಿಡ ಹೇಗಿರುತ್ತೆ ಅಂದರೆ ಅದು ಒಂದು ವರ್ಣನೆ ಮಾಡಬೇಕು, ಮತ್ತು ಆ ಗಿಡ ಮರಗಳ ಪ್ರಯೋಜನ ಹೇಳಬೇಕು. ಅದು ನಿರಂತರವಾಗಿ ರೆಗ್ಯುಲರ್ ಆಗಿ ನಿಮ್ಮ ಕಡೆ ಇರುತ್ತಾ, ಅಥವಾ ಸೀಸನಲ್ ಆಗಿ ಮಳೆ ಬಂದಾಗ ಅಥವಾ ಬೇಸಿಗೆ ಕಾಲದಲ್ಲಿ ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಬೆಳೆಯುತ್ತಾ ಅನ್ನುವಂತಹ ವಿಷಯವನ್ನು ಕೂಡ ನೀವು ನಮ್ಮ ಜೊತೆ ಹೇಳಬೇಕು. ನಿಮ್ಮ ಕಡೆ ಸಿಗುವಂತಹ 5 ಗಿಡ ಮರಗಳ ಹೆಸರು ವಿವರದ ಜೊತೆಗೆ ನೀವು ನಮಗೆ ಕರೆ ಮಾಡಿ ಮಾತಾಡಿ. ಇದು ನಿಮ್ಮದೇ ಕಾರ್ಯಕ್ರಮ, ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಸಾರುವ ವಿಶೇಷ ವೇದಿಕೆ ನಮ್ಮ ನಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ಮಾತಾಡಬೇಕು ಅಂತ ಅನಿಸಿದರೆ ನಮ್ಮ ದೂರವಾಣಿ ಸಂಖ್ಯೆಗಳು 0802-26-1257 ಇದೊಂದು ಸಂಖ್ಯೆ. ಈ ಸಂಖ್ಯೆಯ ಜೊತೆಗೆ ಇನ್ನೊಂದು ಸಂಖ್ಯೆ 0802-22-26-39-27 0802-26-39-27 ಇದಕ್ಕೆ 0800 ಸೇರಿಸ್ಕೊಂಡು ನೀವು ಎಲ್ಲಿಂದ ಬೇಕಾದರೂ ಕರೆ ಮಾಡಿ, ಯಾರು ಬೇಕಾದರೂ ಕರೆ ಮಾಡಬಹುದು, ಮಾತಾಡ್ಬೋದು. ನಮ್ಮ ನಾಡು ವಿವಿಧ ಭಾರತೀಯ ವಿಶೇಷವಾದ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

0: ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡ್ತಾ ಇದ್ದೀರಾ?
1: ಗಿರಿನಗರ ಮಂಜು ಅಂತೇಳಿ, ಚಂದು ಮೇಡಮ್.
0: ನಾನು ಏನು ಹೇಳಿದೆ, ಕರೆಗೊಂದು ಹಾಡಲ್ಲ ಇದು, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ, ಕೇಳಿಸ್ಕೊಂಡ್ರ?
1: ಗಿಡಮರಗಳ ಬಗ್ಗೆ ಹೇಳಿದ್ರಿ.
0: ನೀವು ಯಾವ ಪ್ರದೇಶದ ಗಿಡ ಮರದ ಬಗ್ಗೆ ಹೇಳ್ತೀರಿ?
1: ನಾನು ನಮ್ಮ ತಂದೆ ಊರ್ದೆ ಹೇಳ್ತೀನಿ. ನಾನು
0: ಯಾವ ಊರು?
1: ಚನ್ನಪಣ್ಣದ ಹತ್ರ ಮಂಕುಂದ ಅಂತೇಳಿ.
0: ಹೇಳಿ.
1: ಅಲ್ಲಿ ಕೆರೆ ಹತ್ರ ಒಂದು ಮರ ಇದೆ ಮೇಡಮ್, ಅದು ಆ ಮರಕ್ಕೆ ಹೆಸರೇ ಇಲ್ವಂತೆ. ನಮ್ಮ ತಂದೆಯವರು ಹಸು ಇದು ಕುರಿ ಎಲ್ಲ ಇಟ್ಕೊಂಡು ಹೋಗ್ತಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ, ಅವಾಗ ಆ ಮರದಲ್ಲಿ ಹಳಸಿನ ಮರ ಸೀಸನ್ ಬಂದಾಗ ಹಳಸಿನ ಕಾಯಿ ಬಿಡೋದು, ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣು ಬಿಡೋದು. ರಿಯಲಿ ಪ್ರಾಮಿಸ್. ನಮ್ಗೆ ನಮ್ ತಂದೆಯವ್ರು ಹೇಳ್ಬೇಕಾದ್ರೆ ನಮ್ಗೆ ಆಶ್ಚರ್ಯ.

0: ನಿಮಗೆ ಸಿಗುವಂತ ಐದು ಗಿಡ ಅಥವಾ ಮರ, ಒಂದು ಮಾವಿನ ಮರ ಹೇಳಿದ್ರಿ, ಇನ್ನ ಬೇರೆ?
1: ನಮ್ಗೆ ಆಸ್ ಯೂಶಲ್ ಆಗಿ ಚೆನ್ನಾಗಿ ಸಿಗೋದು ಅಂದ್ರೆ ಹಲಸಲೆ ಹಣ್ಣು.
0: ಹಲಸು ಎರಡಾಯ್ತು.
1: ಆಮೇಲೆ ಇದು ತೋತಾಪುರಿ ಮಾವಿನಕಾಯಿ.
0: ಮಾವು ಅಂದ್ರೆ ಮಾವು ಅಷ್ಟೇ. ನೀವ್ ಅದ್ರಲ್ಲಿ ಹತ್ತು ಬಗೆ ಇದೆ ಮಾವು, ಒಂದು ಎರಡು ಮೂರು ಅಂತ ಹೇಳ್ತಾ ಹೋದ್ರೆ ಆಗಲ್ಲ. ಮಾವು ಆಯ್ತು, ಹಲಸಾಯ್ತು, ತೆಂಗಾಯ್ತು, ಇನ್ ಎರಡು ಹೇಳಿ.
1: ನೆಕ್ಸ್ಟ್
0: ನಿಮ್ಮ ಚನ್ನಪಟ್ಟಣ ವಿಶೇಷ ಅಂದ್ರೆ ನಮ್ ಚನ್ನಪಟ್ಟಣದ ಕಡೆ ಮಾತ್ರ ಅಲ್ಲಪ್ಪ, ಅದಲ್ಲ ಅದಲ್ಲ, ಗಿಡ ಮರ ಮಾತ್ರ. ಈಗ ನಮ್ ಚನ್ನಪಟ್ಟಣ ಸುತ್ತಮುತ್ತ ಮಾತ್ರ ಈ ಗಿಡನ ಈ ಮರನ ಕಾಣೋದಕ್ಕೆ ಸಾಧ್ಯ ಅಂತ ಏನಾದ್ರು ಇದೆಯಾ?
1: ಇಲ್ಲ ಮೇಡಮ್ ಅವ್ರೆ, ಆತರ ಇದೊಂದ್ ಮರ ಮಾತ್ರ. ಅದೇ ಹೆಸರಿಲ್ದಿರ ಮರ ಅಂತ ಹೇಳದ್ನಲ್ಲ, ಇದೊಂದ್ ಮರ ಮಾತ್ರ. ಎನಿ ಟೈಮ್ ಯಾವ ಯಾವ ಸೀಸನ್ ಅಲ್ಲಿ ಯಾವ ಯಾವ ಹಣ್ಣು ಬಿಡುತ್ತೆ ಆಯಾ ಹಣ್ಣೆಲ್ಲ ಬಿಡೋದು. ಇದು
0: ಇದನ್ನ ಕಲ್ಪವೃಕ್ಷ ಅನ್ಬೇಕಪ್ಪ, ಯಾಕಂದ್ರೆ ಯಾವ ಯಾವ ಸೀಸನ್ ಅಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲಾನು ಬಿಡುತ್ತೆ ಅಂತ ಹೇಳಿದ್ರೆ.
1: ಪರ್ಟಿಕ್ಯುಲರ್ ಆಗಿ ಕಿತ್ಕೊಂಡು ತಿಂದಿದ್ದಾರೆ ಆ ಮರದ ಹೆಸರು.
0: ತುಂಬಾ ವಿಶೇಷ, ನಾನ್ ಎಲ್ಲೂ ಕೇಳಲಿಲ್ಲ ಈ ತರದ್ದು.
1: ನಮ್ಗೆ ಆಶ್ಚರ್ಯ, ಕೆರೆ ಕೋಡಿ ಹೊಡಿಯತವ ಇರುತ್ತೆ ಅದು.
0: ನೋಡಿ ನಮ್ಮ ಕೇಳುಗರು
1: ಇದೆ ಅಂತ ಹೇಳ್ತಾರೆ, ಬೇರಿದೆ ಬಟ್ ಅದೇನಾರ ಚಿಗುರ್ಕೊಂಡ್ ಬಂದ್ರೆ ಪುಣ್ಯ ನಮಗೆ ಅಂತಾರೆ.
0: ಆಗ್ಲಿ ಆಗ್ಲಿ, ಧನ್ಯವಾದ, ನಮಸ್ತೆ.
1: ನಮಸ್ತೆ.
0: ಕೇಳುಗರೆ, ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಗಿಡ ಮರಗಳ ಕುರಿತಾದ ಮಾಹಿತಿಯನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬಹುದು. ವಿಶೇಷವಾಗಿ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಊರಿನ ಸುತ್ತಮುತ್ತ ಮಾತ್ರ ಈ ಥರದ ಗಿಡಗಳು ಇರುತ್ತೆ ಅನ್ನೋದಿದ್ರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದು. ಯಾವುದೇ ರೀತಿಯಾದರೂ ಪರವಾಗಿಲ್ಲ, ಐದು ರೀತಿಯ ಗಿಡಗಳನ್ನು ನೀವು ಹೆಸರಿಸಿ ಆ ಗಿಡ ಮರಗಳ ಒಂದು ಪ್ರಯೋಜನ ಏನು, ಬಳಕೆ, ಇದ್ರ ಬಗ್ಗೆ ಕೂಡ ನೀವು ಮಾತಾಡ್ತಾ ಹೋಗ್ಬೋದು. ನೀವು ನಮ್ಮ ದೂರವಾಣಿ ಸಂಖ್ಯೆಗಳು 0800-226-1257, 0800-226-1257 ಈ ಸಂಖ್ಯೆಗೆ ಕರೆ ಮಾಡಿ.

0: ವಿಜಯ ಕಂಕಣ ಚಿತ್ರದ ಹಾಡನ್ನ ನಾವು ಕೇಳಿದ್ವಿ. ಅಮರ ಪ್ರಿಯ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಚಿತ್ರ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ರು. ನಾವು ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನಲ್ಲಿ ಸಿಗುವಂತಹ ವಿಶೇಷವಾದ ಅಪರೂಪದ ಅಥವಾ ಯಾವಾಗಲೂ ಸಿಗುವಂತಹ ಗಿಡ ಮರಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ವಿ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಯಾರಿದ್ದಾರೆ ಕೇಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಪುಷ್ಪ ಅಂತ, ದಾವಣಗೆರೆಯಿಂದ.
0: ಹೇಳಿ ಪುಷ್ಪ, ವಿಷಯ ಗೊತ್ತಾಗಿದೆ?
1: ವಿಷಯ ಗೊತ್ತಾಗಿದೆ ಮೇಡಮ್.
0: ಹೇಳಿ.
1: ಅಂದ್ರೆ ನಮ್ದು ಸಿಟಿ ಅಲ್ಲ, ಸ್ವಲ್ಪ ಸಿಟಿಯಿಂದ ಸ್ವಲ್ಪ ಈ ಕಡೆಗೆ ಕುಂದ್ವಾಡ ಕೆರೆ ಅಂತ ಈ ಕಡೆಗೆ ಬರುತ್ತೆ ನಮ್ಮನೆ. ಇಲ್ಲಿ ಸ್ವಲ್ಪ ಖಾಲಿ ಜಾಗ ಹೆಚ್ಚಿರೋದ್ರಿಂದ ಸುತ್ತಮುತ್ತ ಬಾಳ ಗಿಡಗಳು ಜಾಸ್ತಿ. ಇಲ್ಲಿ ಏನಂದ್ರೆ ಬೆಳಿದ ಇದ್ರು ಕೂಡ ಹೊಂಗೆ ಮರ ಮತ್ತೆ ಬೇವಿನ ತಾವ್ರೆ ಹೂವು ಇದೆಲ್ಲ ಹೆಚ್ಚಾಗಿ ಈ ನೆಲದಲ್ಲೇ ಇದೇನೋ ಏನೋ ಗೊತ್ತಿಲ್ಲ, ಬಹಳ ಹೆಚ್ಚಾಗಿ ಇಲ್ಲೆಲ್ಲ
0: ಹೊಂಗೆ ಜಾಸ್ತಿ.
1: ಹೊಂಗೆ ಜಾಸ್ತಿ
0: ಆಮೇಲೆ
1: ನಡೆದ ಇದು ಇಲ್ಲಿ ಈ ನೆಲದಲ್ಲೇ ತುಂಬಾ ಅಂದ್ರೆ ತುಂಬಾ ಸಿಗುತ್ತೆ ಇಲ್ಲಿ.
0: ಹೊಂಗೆ ಜಾಸ್ತಿ ಇದೆ. ಆಮೇಲೆ ಇನ್ಯಾವುದು?
1: ಬೇವಿನ ಮರ.
0: ಬೇವು ಬೇವು
1: ಬೇವಿನ ಮರ, ತಾವ್ರೆ ಅಷ್ಟೇ,
0: ತಾವ್ರೆ ಹೂವು.
1: ದೀಪಾವಳಿ, ಹೌದೌದು, ಈಗ ದೀಪಾವಳಿ ಹತ್ತಿರ ಬರ್ತಾ ಇದೆ ಅಂದ್ರೆ ಹೆಚ್ಚಾಗಿ ಕಣ್ಣು ಮಿಟುಕ್ಸಕ್ ಆಗದಷ್ಟು ಇಲ್ಲೆಲ್ಲ ಬೆಳೆಯುತ್ತೆ
0: ತಾವ್ರೆ ಹೂವು.
1: ಹೌದೌದು, ಮತ್ತೆ ಅದು ಸೀಸನ್ ಮುಗಿತಾ ಇದ್ದಂತಲೇ ಅದಾಗ ಅದೇ ಕಡಿಮೆ ಆಗ್ಬಿಡುತ್ತೆ. ಇಲ್ಲಿ ಗಸಗಸೆ ಗಿಡನು ಅಷ್ಟೇ ಇಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಇಲ್ಲ
0: ಅಂದ್ರೆ ಗಸಗಸೆ ಗಿಡ ಅಂದ್ರೆ ರೋಡ್ ಸೈಡ್ ಅಲ್ಲಿ ಹಾಕಿರ್ತಾರಲ್ಲ, ಅದ
1: ಇಲ್ಲಿ ಅದೇ ಬೆಳೆದಿರುತ್ತೆ ಮೇಡಮ್ ಇಲ್ಲಿ.
0: ಅದೇ ನೆರಳಿಗೆಲ್ಲ ಬಳಸ್ತಾರಲ್ಲ ಆ ತರದ್ದು.
1: ಹೌದು,
0: ಸಣ್ಣ ಸಣ್ಣ ಹಣ್ಣು ಬಿಡುತ್ತಲ್ಲ ಅದು.
1: ಹೌದೌದು, ಸಣ್ಣದಾಗ್ ಬಿಡುತ್ತಲ್ಲ ಅದು ಇಲ್ಲಿ ಹೆಚ್ಚಾಗಿ ಸಿಗುತ್ತೆ. ಬೇವಿನ ಮರನು ಅಷ್ಟೇ, ತುಂಬಾ ಎಲ್ಲಿ ನೋಡಿದ್ರು ಅಲ್ಲಿ ಬೇವಿನ ಮರ ಇದಾವೆ. ಇಲ್ಲಿ ಬನ್ನಿ ಮರ, ಬೇವಿನ ಮರ ಇಲ್ಲೆಲ್ಲ ಹೆಚ್ಚಾಗಿ, ಇದು ಸ್ವಲ್ಪ ಖಾಲಿ ಜಾಗ ಆಗಿರೋದ್ರಿಂದ ಜಾಸ್ತಿ ಸಿಗುತ್ತೆ ಇಲ್ಲೆಲ್ಲ.
0: ದಾವಣಗೆರೆನಲ್ಲಿ ಇದು ಜಾಸ್ತಿ ಅಂತ ನಾವು ಅನ್ಕೋಬಹುದಾ ಅಥವಾ ನಿಮ್ಮ ಏರಿಯಾದಲ್ಲಿ ಮಾತ್ರ ಈ ರೀತಿ ಕಾಣಬಹುದಾ?
1: ಈ ಏರಿಯಾದಲ್ಲಿ ಸಿಟಿ ಅಂದ್ರೆ ಇನ್ನು ಎಲ್ಲ ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಕಡಿಮೆನೆ, ಗಿಡಗಳೇ ಕಡಿಮೆ, ಮರಗಳು ಕಡಿಮೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೊಲ ಜಾಗ ಅಲ್ಲ, ಇಲ್ಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್.
0: ಅಂದ್ರೆ ಇವಾಗ ನಿಮ್ಗೆ ನಮ್ಗೆಲ್ಲಾರ್ಗು ಗೊತ್ತು, ಹೊಂಗೆ ಅಂದ್ರೆ ಅದು ನೆರಳು, ಮುಖ್ಯವಾಗಿ ನೆರಳು, ಮತ್ತೆ ಗೊಬ್ಬರಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಹೊಂಗೆ ಬೀಜನ ಎಣ್ಣೆ ಮಾಡ್ಲಿಕ್ಕೆ ಬೇರೆ ಬೇರೆ ಲೂಬ್ರಿಕೆಂಟ್ಸ್ ಎಲ್ಲ ಬಳಸ್ತಾರೆ.
1: ಜಾಸ್ತಿ ಮೇಯುತ್ತೆ ಇಲ್ಲಿ ಬಂದು.
0: ಹೊಂಗೆ ತಿನ್ನುತ್ತಾ?
1: ಈ ಕಡೆಗೆ ಗಿಡಗಳು, ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ಇಲ್ಲಿ ಕುರಿ ಕಾಯೋರು ಇಲ್ಲಿ ಬಂದು ಮಳೆಗಾಲದಲ್ಲಿ ಬಂದು ಇಲ್ಲೆಲ್ಲ ಬಿಡಾರ ಹೂಡಿ ಟೆಂಟ್ ಹಾಕೊಂಡು ಇಲ್ಲೆಲ್ಲ ಮೇಯಿಸ್ಕೊಂಡು ಮತ್ತೆ ಇದು ಸೀಸನ್ ಗಿಡಗಳದೆಲ್ಲ ಮುಗಿದಾದ್ಮೇಲೆ ಮತ್ತೆ ಅವರೆಲ್ಲ ಹೋಗ್ಬಿಡ್ತಾರೆ.
0: ಕರೆಕ್ಟ್ ಕರೆಕ್ಟ್.
1: ಆತರ ಯೂಸ್ ಮಾಡ್ಕಂತಾರೆ ಇಲ್ಲಿ ಅಷ್ಟು ಗಿಡಗಳು.
0: ಮತ್ತೆ ಒಂದ್ ಕಾಲಕ್ಕೆ ದಾವಣಗೆರೆ ಹತ್ತಿಗೆ ಫೇಮಸ್ ಆಗಿತ್ತಲ್ವಾ?
1: ಹೌದು ಮೇಡಮ್,
0: ಕಾಟನ್ ಗೆ ಫೇಮಸ್ ಆಗಿತ್ತು. ಹಾಗಾಗಿ ಈಗ ಹತ್ತಿ ಗಿಡಗಳು ಕಾಣ್ತಾ ಇಲ್ವಾ ಅಲ್ಲೆಲ್ಲೋ?
1: ಈಗ ಅದೇ ಹೇಳಿದ್ವಲ್ಲ ಮೇಡಮ್, ಎಲ್ಲಾ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹೊಡೆದು ಕಾಂಕ್ರೀಟ್ ಫುಟ್ಪಾತ್ ಎಲ್ಲ ಮಾಡಿರೋದ್ರಿಂದ ಮರಗಳನ್ನೆಲ್ಲ ಎಷ್ಟೆಷ್ಟೋ ವರ್ಷಗಳದ್ದು ಮರಗಳೆಲ್ಲ ಕಡ್ದು ಬಿಟ್ಟಿದ್ದಾರೆ. ನಾವೆಲ್ಲ ಚಿಕ್ಕವರು ಇದ್ದಾಗ ಇದ್ದ ಮರಗಳು ಈಗಿಲ್ಲ. ಹಂಗ್ ನೋಡ್ಬೇಕಂದ್ರೆ ನಮ್ಮ ನಾವಿರೋ ಈ ಜಾಗದಲ್ಲಿ ಮಾತ್ರ ಗಿಡಗಳನ್ನ ಸ್ವಲ್ಪ ಹಸಿರು ಇದೆಲ್ಲ ಚೆನ್ನಾಗಿ ಕಾಣ್ಬೋದು. ಫುಲ್ ಸೈಟ್ ಗಳಾಗ್ಬಿಟ್ಟಿದೆ ಎಲ್ಲಾ ಕಡೆ.
0: ಕರೆಕ್ಟ್.
1: ಇಷ್ಟು ನಾವು ಕಾಣ್ಬೋದು.
0: ಆಗ್ಲಿ ಆಗ್ಲಿ ಆಗ್ಲಿ ಪುಷ್ಪ, ನಿಜವಾಗ್ಲು ನಿಮ್ಮ ಮಾಹಿತಿ ಖುಷಿ ಆಯ್ತು. ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು ಸೋ ಮಚ್.
0: ನಮಸ್ತೆ.
2: ರಾಮಚಂದ್ರಪ್ಪ ಸಂಡೂರಿನಿಂದ.
0: ಹೇಳಿ ರಾಮಚಂದ್ರಪ್ಪ ಅವರೇ, ಹೇಗಿದ್ದೀರಾ?
2: ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಸುತ್ತಮುತ್ತ ದೊಡ್ಡ ಪರಿಸರ ಇದೆ.
0: ಯಾವ ಊರು? ಬಳ್ಳಾರಿ ಅಲ್ವಾ?
2: ಅಲ್ಲ, ಸಂಡೂರು ತಾಲೂಕು.
0: ಸಂಡೂರು ಯಾವ್ದು? ವಿಜಯನಗರ ಜಿಲ್ಲೆ
2: ಅಲ್ಲ, ಬಳ್ಳಾರಿ ಜಿಲ್ಲೆನೆ, ಗಣಿನಾಡು.
0: ಹೇಳಿ.
2: ಇದು ಒಂದು ಲೇವಿ ಮರ ಇದೆ ಮೇಡಮ್, ಭಾರಿ ಗಟ್ಟಿ ಕಟ್ಟಿಗೆ. ಅದು
0: ಏನು
2: ಹೊಡೆದ್ರು ಹೊಡೆಯಲ್ಲ ಅದು, ಅದ್ರ ಹಣ್ಣು ಒಂಥರ ಹಾಕದ ಬರುತ್ತೆ. ಆಮೇಲೆ ತಿಂದ್ರಿಗೆ ತುಟಿ ಎರಡು ಅಂಟಿ ಅಂತ ಮೇಡಮ್, ಆತರ ಜಿಬ್ಬು ಬರುತ್ತೆ, ಅಂಟು ಬರುತ್ತೆ. ಅದು
0: ಏನ್ ಹೆಸರು?
2: ಲೇಬಿ ಮರ ಅಂತ.
0: ಲೇಬಿ?
2: ಲೇಬಿ ಮರ ಅಂತ ಹಣ್ಣು, ಒಂಥರ ದುಂಡು ಬಾರಣ, ಸಣ್ಣ ಸಣ್ಣ ಬಾರಣ ಟೈಪ್ ಇರುತ್ತೆ. ಆ ಬೆಟ್ಟದ ಸುತ್ತ ಒಂದ್ 20 ಕಿಲೋಮೀಟರ್ ದೂರ ಸುತ್ತಮುತ್ತ ಎತ್ತ ನೋಡಿದ್ರು ಶ್ರೀಗಂಧದ ಮರ ಇದೆ.
0: ನಿಮ್ಮೂರ ಸಂಡೂರ ಸುತ್ತಮುತ್ತನ?
2: ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ ಹತ್ರ. ಮಾನಸರೋವರ್ ಶೂಟಿಂಗ್ ಆಯ್ತಲ್ಲ.

0: ನಿಮಿಷ ಒಂದ್ ನಿಮಿಷ ಸಮಾಧಾನವಾಗಿ ಹೇಳಿ. ಇವಾಗ ನೀವು ಗಂಧದ ಗಿಡ ಮರ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ ಸಂಡೂರಲ್ಲಿ, ಗಂಧ ಆಮೇಲೆ
1: ಲೇವಿ ಮರ ಇದೆ.
0: ಲೇವಿ ಮರ ಅನ್ನೋದು ತುಂಬಾ ಕಡೆಗಳಲ್ಲಿ ಬೆಳೆಯುತ್ತಾ ಅಥವಾ ಜಸ್ಟ್ ಒಂದ್ ಕಡೆ ಅಲ್ವಾ?
1: ನಮ್ ಕಡೆ ಜಾಸ್ತಿ ಐತೆ ಮೇಡಮ್, ಬೇರೆ ಕಡೆ ಕಡಿಮೆ ಐತೆ, ನಮ್ ಕಡೆ ಬಹಳ ಐತೆ ಮೇಡಮ್.
0: ಲೇವಿ ಮರ ಅಂದ್ರೆ ಏನು, ಅದ್ರ ಬಗ್ಗೆ ಎಲೆ ಹೇಗಿರುತ್ತೆ, ಅದ್ರ ಹಣ್ಣು ಕಾಯಿ ಅದ್ರ ಬಗ್ಗೆ ಒಂಚೂರು ಹೇಳಿ.
1: ಅದ್ರ ಹಣ್ಣು ಒಂದು ಇದು ಮೇ ತಿಂಗಳಲ್ಲಿ ಬಿಡ್ತು ಮೇಡಮ್. ಅದ್ರ ಹಣ್ಣು ಹಾಲು ಒಂಥರ ಹಸಿವಿನ ಹಾಲ್ ತರ ಬರ್ತದ, ಅದು ಬಾಯಲ್ಲಿ ಸಿಮ್ಕಿದಾಗ ಹಾಲು ತರ ಟೇಸ್ಟ್ ಆಗಿ ಅದು ಆದ ನಂತರ ತುಟಿಗಳು ಎರಡು ಅಂಟ್ಕೊಂತ ಮೇಡಮ್. ಇದು ಒಂಥರ ಒಂದು ಅಂಟಂಟು ತರ ಬರ್ತದ, ಆಮೇಲೆ ಬಬ್ಲಗಮ್ ತರ. ಆಮೇಲೆ ಬಿಟ್ರೆ ಇವ್ ತಾಳೆ ಮರ ತಗೋತಲ್ ಮೇಡಮ್, ನಿಮ್ಗೆ ತೆಂಗು ಮರಟಾಸ್ ಆ ತಾಳೆ ಮರ ಕೂಡ ಇದೆ.
0: ನಿಮ್ ಕಡೆ
1: ಆಯ್ತು ಮೇಡಮ್. ಆಮೇಲೆ ಈಚಲ ಮರ ಅಂತ ಹೇಳಿ ಮರ ಪುಟ್ಟಿ ಎಣಿತಾರಲ್ಲ, ಈಚಲ ಕೂಡ ಇದೆ. ಆಮೇಲೆ ತಬಿಕೆ ಮರ ಅಂತೇಳಿ ಬಾರಿ ಮೃದು ಕಟ್ಟಿ, ಅದು ತಬಿಕೆ ಮರ ಅಂತೇಳಿ.
0: ತಬಿಕೆ ಮರ
1: ಬಾಗಿಲಿಗೆ ಬಡವರು ಬಾಗಿಲಿಗೆ ಉಪಯೋಗಿಸ್ತಾರೆ ಇದ್ದಂತರ, ಮತ್ತೆ ಸಿಟಿ ಒಳಗೆ ಕೊಂಡ್ಕೊಂಡ್ಬರ್ತಾರೆ ಅರ್ಜೆಂಟ್, ಮತ್ತೆ ಕೊಂಡ್ಕೊಂಡ್ಬಂದು ಅದನ್ನ ಕೊಯ್ಸ್ಬಿಟ್ಟು ರೈತರ ನೇಗಿಲು ಮಾಡ್ತಿರ್ತಾರೆ ಮೇಡಮ್. ಅವರು ಅವರೆಲ್ಲ ಗರಗಸ ಇವೆ ಬಾಳಸಿ ಇವೆ ಅದನ್ನ ಕೆತ್ತಿ ಮಾಡ್ತಿದ್ದಾರೆ. ಬಿಟ್ಟರೆ ಪಳಿಕೆ ಮರ ತಂದಿದೆ ಮೇಡಮ್, ಅದು ನಾವು ಮುದ್ದೆ ಮಾಡ್ತಾರ ರಾಗಿ ಮುದ್ದೆ, ಅದರಿಂದ ಪಾತ್ರೆ ಒಳಗೆ ಹಿಟ್ಟಾಗಿ ಕುದಿಸಿದಾಗ ಅದ್ರದ್ದು ಅದರಿಂದ ತಿಕ್ತಾರೆ ಮೇಡಮ್. ಮುದ್ದೆ ಕೋಲು, ಮುದ್ದೆ ಕೋಲು. ಆಮೇಲೆ ಮಸುಗುತ್ತಿ ಮಾಡ್ತಾರಲ್ಲ ಸಾಂಬಾರ್ ಮಸಿ, ಅದು ಬೇಳೆಕಾಳು
0: ಮಸಿ, ಅದು
1: ಅದರಿಂದ ಅದು ಮಾಡ್ತಾರೆ ಮೇಡಮ್. ಆಮೇಲೆ ಇನ್ನು ಕೆಲವರು ಡಂಬರ್ ಅಂತಂದು ಅವರು ಅದೊಂದು ಜನಾಂಗದವ್ರು ಮೇಡಮ್, ಅದನ್ನ ಕರ್ಕೊಂಬಂದು ಬಾಚಣಿಕೆ ಮಾಡ್ತಾರೆ ಮೇಡಮ್. ಇದು ಹೆಣ್ಣು ಕತ್ತಿಯೊಳಗೆ ಏನ್ ಬಿಡ್ತಾವಲ್ಲ ಏನು, ಅದಕ್ಕೆ ಸೀರೆಣಿಕೆ ಅಂತ ಕರೀತಾರೆ, ಸೀರೆಣಿಕೆ. ಅದರಿಂದ ಹಿಂಗ ಪೂರ್ತಿ ತೋರಿಸ್ಬಿಡೋದು. ಆಮೇಲೆ ಎರಡು ಕಡೆಯಿಂದ ತುಟಿ ಈಜಿಬಿಟ್ಟು ಜಾರ್ಸಿ ಹಾಕಂದ್ರೆ ಅದ್ರಲ್ಲಿ ಏನ್ ಬರ್ತದೆ ಮೇಡಮ್, ಅದ್ರಲ್ಲಿ ಅದೊಂದು ಮರ ಇದೆ ಮೇಡಮ್. ಪಳಿಕೆ ಮರ ಅಂತೇಳಿ, ಭಾರಿ ಮೃದು ಕಟ್ಟಿಗೆ ಅದು ಪಳಿಕೆ ಮರ ಅಂತೇಳಿ. ಇನ್ನು ಹಲವಾರು ತಿಳಿಯೋದು ಮೇಡಮ್, ಹಾಸಿನ ಮರ ಇದೆ, ಅದು ನ್ಯಾಷನಲ್ ಟ್ರೀ ಅದು. ಆಮೇಲೆ ಬುಕ್ಕಿ ಹಣ್ಣು ಅಂತೇಳಿ ಅಡಿವಾಗ, ಅದು ಕೂಡ ಮೇ ತಿಂಗಳಲ್ಲಿ ಬಿಡುತ್ತೆ, ಅದು ಕೆಳಗೆ ಬಿದ್ದಿರೋ ಕಾಯಿ ಬಿದ್ದು ಆಮೇಲೆ ಹಣ್ಣ ಇರ್ತದೆ ಮೇಡಮ್, ಭಾರಿ ಟೇಸ್ಟ್ ಇರುತ್ತೆ ಅದು. ಆಮೇಲೆ ನಾವು ತಂದು ಮಾಗಿಕೊಂಡ್ರೆ ಒಂಥರ ಇರ್ತದೆ ಮೇಡಮ್, ಒಂಥರ ಒಗರು ಜಾಸ್ತಿ ಬರುತ್ತೆ. ಇನ್ನು ಬಹಳಷ್ಟು ಅದು ಮೇಡಮ್, ಹೇಳೋದು ಇನ್ನು ಹೇಳಬೇಕ ಸಾಕ
0: ಸಾಕು ಸಾಕು ಸಾಕು ಸಾಕು. ಸಂಡ ರಾಮಚಂದ್ರಪ್ಪ ಅವರೇ, ಸಂಡೂರಿನ ಸುತ್ತಮುತ್ತ ಸಂಡೂರಿನ ವಿಶೇಷತೆ ಇರುವಂತಹ ಗಿಡ ಮರಗಳ ಹೆಸರನ್ನ ನೀವು ನಮ್ಗೆ ಪರಿಚಯ ಮಾಡ್ಕೊಂಡು,
1: ಆಮೇಲೆ ಒಂದ್ ಐದಾರು ಸಿನಿಮಾ ಶೂಟಿಂಗ್ ಆಗಿ ಮುಂದೆ ಅಲ್ಲೇ ಮೊದ್ಲು ಸರಿ ಹೇಳ್ಕೊಂಡು ನೀವ್ ಒಂದೇ ಎರಡು ಶೂಟಿಂಗ್ ಅವ್ರದ್ದು, ಮತ್ತೆ ಅರ್ಜುನ್ ಸರ್ಜಾ ಅವರು ಲಾಸ್ಟ್ ಗೆ ಭೂಮಿ ಚಚ್ಚಲ್ ಮಾಡ್ತಾರೆ ಸಿರಾಜ್ ಕುಮಾರ್ ಕೂಡ.
0: ನಿಜ ನಿಜ, ಶೂಟಿಂಗ್ ವಿಷಯ ಎಲ್ಲ ನಮ್ಗೆ ಇವಾಗ ಸದ್ಯಕ್ಕೆ ಏನು ಬೇಡ, ನೀವು ಗಿಡ ಮರಗಳ ಬಗ್ಗೆ ಮಾಹಿತಿಯನ್ನ ಹೇಳಿದ್ರಿ,
1: ಆ ಬೆಟ್ಟದಲ್ಲಿ ನಾವು ಇದ್ವಿ ಅಂತ ಹೇಳಲಿಕ್ಕೆ ಇಷ್ಟ.
0: ಆಯ್ತು, ಒಳ್ಳೆ ಪ್ಲೇಸ್ ಅಲ್ಲಿ ಇದೀರಾ ಸಂಡೂರು, ಸೊಗಸಾದ ಪರಿಸರ, ಗಿಡ ಮರ ಬೆಟ್ಟ ಗುಡ್ಡ ಕಾಡು ಪಕ್ಷಿಗಳ ಕಲರವ ಎಲ್ಲಾನು ಕೂಡ ಇದೆ, ತುಂಬಾ ತುಂಬಾ ಶ್ರೀಮಂತರು ನೀವು. ಧನ್ಯವಾದಗಳು, ನಮಸ್ತೆ. ಆಗ್ಲಿ ಆಗ್ಲಿ ಆಗ್ಲಿ ರಾಮಚಂದ್ರಪ್ಪ ಅವರೇ.

0: ಪಂಚತಂತ್ರ ಚಿತ್ರಕ್ಕಾಗಿ ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಹಾಡಿಗೆ ದನಿಯಾಗಿದ್ರು ವಿಜಯ್ ಪ್ರಕಾಶ್ ಅವರು. ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸುತ್ತಮುತ್ತ ಸಿಗುವಂತಹ ಒಂದೈದು ಗಿಡಗಳ ಹೆಸರು, ಪ್ರಯೋಜನ, ಅದು ಹೂವು, ಹಣ್ಣು, ತರಕಾರಿ, ಧಾನ್ಯ, ಔಷಧಿ ಗಿಡ, ಮೇವು, ಹೀಗೆ ಯಾವುದೇ ಆದರೂ ಪರವಾಗಿಲ್ಲ, ನಿಮ್ಮ ಒಂದು ಔಷಧೀಯ ಸಸ್ಯಗಳ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ನಾವು ಕೇಳಿದ್ವಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಈಗ ನಮಸ್ತೆ.
1: ನಮಸ್ತೆ ಚಂದ ಮೇಡಮ್, ನಾನು ಜಗದಾಂಬಿಕಾ ಅಂತ, ಮತ್ತಿಕೆರೆಯಿಂದ.
0: ಜಗದಾಂಬಿಕಾ, ನೀವು ಬೆಂಗಳೂರಲ್ಲಿ ಇದ್ದೀರಾ, ಮತ್ತಿಕೆರೆಯಲ್ಲಿ ಇದ್ದೀರಾ, ಯಾವ ಗಿಡಗಳ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೋತೀರಾ?
1: ಮೇಡಮ್, ನಾನು ಕಿರಿನಲ್ಲಿ ಗಿಡ ಮತ್ತೆ ಮುಂಚೆ ಎಲ್ಲ ನಾವು ಚಿಕ್ಕರಾಗಿದ್ದಾಗ ಈ ಸ್ಲೇಟ್ ನ ಒರೆಸೋದಕ್ಕೆ ಒಂದು ಗಿಡ ಉಪಯೋಗಿಸ್ತಿದ್ವಿ ಮೇಡಮ್, ಅದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಗೊಂಡೆ ಸೊಪ್ಪು ಇರ್ಬೋದೇನೋ ಅಂತ ಅನ್ಕೊಳ್ತೀನಿ ನಾನು.
0: ಕರೆಕ್ಟ್ ಅಲ್ವಾ? ಒಂದು ದಪ್ಪದ ಎಲೆ ತರ ಬರುತ್ತೆ ಅದು.
1: ಹೌದು ಹೌದು,
0: ಅದನ್ನ ನಾವು ಕೂಡ ಬಳಸ್ತಾ ಇದ್ವಿ, ಹೇಳಿ.
1: ಮೇಡಮ್, ನಾವು ವಾಯುವಿಹಾರಕ್ಕೆ ಹೋಗ್ತೀವಿ ಮೇಡಮ್, ಇಲ್ಲ ನಮ್ಮ ಮನೆ ಪಕ್ಕದಲ್ಲೇ ಇದೆ ಉದ್ಯಾನವನ, ಜೆಪಿ ಉದ್ಯಾನವನ, ಅದರಲ್ಲಿ ಈ ಗಿಡಗಳು ಬೆಳೆದಿರ್ತಾರೆ. ಅದನ್ನ ಈ ಕಿರಿನೆಲೆ ಸೊಪ್ಪು ಈ ಕಮಲೆ ಕಾಯಿಲೆಗೆ ಉಪಯೋಗಿಸ್ತಾರೆ. ಆದ್ರೆ ನಾವು ದಿನ ಓಡಾಡ್ತೀವಲ್ಲ, ಆ ಸೊಪ್ಪನ್ನ ಕಿತ್ಕೊಂಡ್ಬರ್ತೀವಿ. ಸೊಪ್ಪು ಸಾರು ಏನಾದ್ರೂ ಮಾಡ್ಬೇಕಾದ್ರೆ, ಸೊಪ್ಪು ಮಾಡ್ಬೇಕಾದ್ರೆ ಆ ಸೊಪ್ಪನ್ನ ಉಪಯೋಗಿಸ್ಕೊತೀವಿ ನಾವು. ಮತ್ತೆ ಈ ಗೊಂಡೆ ಸೊಪ್ಪು ಅಂತೀವಲ್ಲ, ಅದನ್ನ ನಮ್ಮನೆ ಮಕ್ಕಳಿಗೆ ಮಕ್ಳು ಬರ್ತಾರೆ ಮನೆ ಪಾಠಕ್ಕೆ, ಚಿಕ್ಕ ಚಿಕ್ಕ ಮಕ್ಳು ಸ್ಲೇಟ್ಗಳು ತಗೊಂಡ್ಬರ್ತಾರೆ, ಅದನ್ನ ಒರ್ಸೋದಕ್ಕೆ ನಾವು ನೀರಾಕ ಒರ್ಸೋದೇ ಇಲ್ಲ, ಆ ಸೊಪ್ಪನ್ನೇ ತಗೊಂಡ್ಬಂದಿರ್ತೀನಿ, ಅದರಲ್ಲೇ ಒರ್ಸೋದಕ್ಕೆ ನಾವು ಕೊಡ್ತೀವಿ ಅವ್ರಿಗೆ. ಮತ್ತೆ ಆ ಉದ್ಯಾನವನದಲ್ಲಿ ನೇರಳೆ ಮರ ಇದೆ ಮೇಡಮ್, ನೇರಳೆ ಮರ ಇದೆ. ಮತ್ತೆ ಈ ಗಸಗಸೆ ಹಣ್ಣು ಅಂತಾರೆ, ಅದು ಗಸಗಸೆ ಹಣ್ಣು ಅಲ್ಲ ಅನ್ಸುತ್ತೆ, ಆದ್ರೆ ಹಂಗ ಕರೀತಾರ ಅದನ್ನ,
0: ಯಾಕಂದ್ರೆ ಅದ್ರಲ್ಲಿರೋ ಬೀಜಗಳು ಗಸಗಸೆ ತರ ಇರುತ್ತೆ ಅದಕ್ಕೆ.
1: ಅದು ಸಿಗುತ್ತೆ, ನಾವು ಹೋಗೋ ಬರುವಾಗೆಲ್ಲ ಹಣ್ಣುಗಳನ್ನ ತಿಂತಾ ಇರ್ತೀವಿ ಮೇಡಮ್.
0: ಬೆಳಬೆಳಗ್ಗೆನೆ ತಿಂತೀರಾ?
1: ಇಲ್ಲ ಇಲ್ಲ ಮೇಡಮ್, ನಾನು ಸಾಯಂಕಾಲದ ಹೊತ್ತೆ ಹೋಗೋದು ವಾಯುವೆ
0: ಹಾಗೆ.
1: ಹಾಗಾಗಿ ನಾವೇ ಕಿತ್ಕೊಂಡು ಅಲ್ಲೆಲ್ಲ ಹತ್ತಿ ಕಿತ್ಕೊಳ್ತೀವಲ್ಲ, ಅದು ಖುಷಿ ಆಗುತ್ತೆ.
0: ಅಂತೂ ಎಂಜಾಯ್ ಮಾಡ್ತೀರಾ ವಾಕಿಂಗ್ ಜೊತೆಗೆ ಈಟಿಂಗ್?
1: ಹೌದು ಮೇಡಮ್, ಹೌದು.
0: ಆಗ್ಲಿ ಆಗ್ಲಿ, ಧನ್ಯವಾದಗಳು. ನಮಸ್ತೆ.
1: ಧನ್ಯವಾದಗಳು ಮೇಡಮ್.

0: ಇಲ್ಲ ಇಲ್ಲ ಇಲ್ಲ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಉಪಾಸನೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಬಿ ಕೆ ಸುಮಿತ್ರ ಅವರ ಧ್ವನಿ, ವಿಜಯ ಭಾಸ್ಕರ್ ಅವರ ಸಂಗೀತ ಇದ್ದಂತಹ ಗೀತೆಯನ್ನು ಕೇಳಿದ್ವಿ. ಒಂದು ಗಂಟೆ 50:55 ಸಮಯ ಆಗಿದೆ. ಈಗ ನಮ್ಮ ಜೊತೆಗೆ ಮಾತಾಡೋರು ಯಾರು ಕೇಳಿಸ್ಕೊಳ್ಳೋಣ. ನಮಸ್ತೆ.
1: ನಮಸ್ತೆ. ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ?
1: ಅಲ್ಲ ಮೇಡಮ್, ನನ್ನ ಹೆಸರು ಅನಂತರಾಜು ಅಂತ. ನಮ್ಮೂರ ಹೆಸರು ಗೊರಲಡ್ಕು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್.
0: ಅನಂತರಾಜು ಅವರೇ, ಇವತ್ತು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ, ವಿಶೇಷವಾಗಿ ನಿಮ್ಮ ಊರಿನ ಸುತ್ತಮುತ್ತ, ನಿಮ್ಮ ತಾಲೂಕ ಇಟ್ಕೊಳ್ಳಿ, ಬೇಕಾದ್ರೆ ಜಿಲ್ಲೆನೂ ತಗೊಳ್ಬಹುದು, ನಿಮ್ಮೂರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯ, ನಿಮ್ಮ

0: ಒಂದು ಸುತ್ತಮುತ್ತ ಸಿಗುವಂಥ ಒಂದು 5 ಗಿಡಗಳು, ಅದು ಯಾವ ರೀತಿಯ ಗಿಡಗಳಾದರೂ ಆಗಿದ್ರೂ ಪರವಾಗಿಲ್ಲ, 5 ಗಿಡಗಳ ಹೆಸರು ಹೇಳಿ, ನಿಮಗೆ ಗೊತ್ತಿದ್ರೆ ಅವುಗಳ ಪ್ರಯೋಜನ ಹೇಳಿ, ತುಂಬ ವಿಶೇಷ ಅನ್ಸಿದ್ರೆ ಆ ಗಿಡಗಳು ಹೇಗಿರುತ್ತೆ ಏನು ಎತ್ತ ಅಂತ ಹೇಳಬಹುದು.
1: ಯಾಕೋ ಬರ್ತಾ ಇದೆ
0: ಇಲ್ಲ ಹೇಳಿ.
1: ಹಾ ಮೇಡಮ್, ನಮ್ಮಲ್ಲಿ ಈಗ ಕಾಡು ಹಣ್ಣುಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮೇಡಮ್? ಅಡವಿ ಜಾತಿ
0: ಹೇಳಿ ಹೇಳಿ.
1: ಹಾ ಮೇಡಮ್, ಇಲ್ಲಿ ನಮ್ಮಲ್ಲಿ ಹಿರಿಯೂರಲ್ಲಿ ಅಂದ್ರೆ ಸ್ವಲ್ಪ ಕಾಡು ಇದು ಬೆಟ್ಟ ಗುಡ್ಡಗಳಲ್ಲೆಲ್ಲ ಈ ಕಾರೆ ಹಣ್ಣು ಅಂತ ಹೇಳಿ ಸಿಗುತ್ತೆ ಮೇಡಮ್ ಗಿಡ, ಕರೆ ಗಿಡ. ಅದು ಸ್ವಲ್ಪ ಉದ್ದನೆಯ ಒಂದು 2-3 inch ಮುಳ್ಳುಗಳನ್ನ ಹೊಂದಿರುತ್ತೆ.
0: ಹೌದು,
1: ಅದು ಈ ಟೈಮಲ್ಲೇ ಮೇಡಮ್ ಅದು ಸಿಗೋದು ಕಾರೆ ಹಣ್ಣು. ಕೆಂಗು ಅಂತೀವಿ, ಅದು ಕಾಯಿ ಆಗಿದ್ದಾಗ ಕೆಂಗೆ ಆಗಿರುತ್ತೆ, ಹಣ್ಣಾದಾಗ ಸ್ವಲ್ಪ ಹಳದಿ ಬಣ್ಣ ಸಿಗುತ್ತೆ,
0: ಒಂದ್ ರೀತಿ ಆರೆಂಜ್ ಕಲರ್ ಅಂತ ಹೇಳ್ಬೋದಲ್ವಾ?
1: ಹೌದು ಹೌದು ಮೇಡಮ್,
0: ಕಿತ್ತಳೆ ಹಣ್ಣಿನ ಬಣ್ಣ.
1: ಕಿತ್ತಳೆ ಬಣ್ಣಕ್ಕೆ ಬರುತ್ತೆ ಹಣ್ಣಾದಾಗ.
0: ಚಿಕ್ಕದು ಬಟಾಣಿ ಗಾತ್ರ?
1: ಚಿಕ್ಕದಾಗಿರುತ್ತೆ ಮೇಡಮ್, ಬಟಾಣಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ.
0: ಕಾರೆ ಗಿಡ, ಕಾರೆ ಹಣ್ಣು.
1: ಹೌದು ಮೇಡಮ್.
0: ಆಯ್ತು,
1: ಅದು ನಮ್ಮ ಹೊಲಗಳ ಬದುಗಳಲ್ಲೆಲ್ಲ ಇರೋದು ಮೊದ್ಲು, ಈಗೆಲ್ಲ ಸ್ವಲ್ಪ ಎಲ್ಲ ತೆಗೆದಾಕಿದ್ದಾರೆ, ಎಲ್ಲ ಸಾಗುವಳಿ ಎಲ್ಲ ಜಾಸ್ತಿ ಮಾಡ್ದಂಗೆಲ್ಲ ಅದು ಸಹ ಕಣ್ಮರೆ ಆಗ್ತಾ ಇದೆ. ಮತ್ತೊಂದು ಕವಳಿ ಹಣ್ಣು ಅಂತ ಸಿಗುತ್ತೆ ಮೇಡಮ್, ಅದು ಗುಡ್ಡ ಕಾಡಿನಲ್ಲಿ.
0: ನಮ್ಮ ಬೇಂದ್ರೆ ಅವ್ರು ಹೇಳ್ತಾರಲ್ಲ ಕವಳಿ ಕಂಟಿಯ ಹಣ್ಣು ಅಂತ ಹೇಳಿ, ತುಂಬಾ ಚೆನ್ನಾಗಿರುತ್ತಲ್ಲ ಅದು ಹಣ್ಣು.
1: ಹೌದು ಮೇಡಮ್, ತುಂಬಾ ಹಣ್ಣಾದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ,
0: ಹುಳಿ ಹುಳಿ ಸಿಹಿ ಸಿಹಿ.
1: ಸ್ವಲ್ಪ ಕಾಯಾಗಿದ್ದ ಹುಳಿ ಇರುತ್ತೆ, ಹಣ್ಣಾದಾಗ ಸ್ವೀಟ್ ಇರುತ್ತೆ.
0: ಹೇಗಿರುತ್ತೆ ಅದು ಬಳ್ಳಿ?
1: ಬಳ್ಳಿ ಅಲ್ಲ, ಅದು ಮುಳ್ಳು ಮುಳ್ಳು ಜಾತಿ ಮೇಡಮ್.
0: ಅದು ಗಿಡನೇ
1: ಬಳ್ಳಿ ಅಲ್ಲಿ ಬಿಡೋದಲ್ಲ, ಅದು ಗಿಡ. ಹೌದು, ಅದು ಅದಕ್ಕೂ ಸಹ ಉದ್ದನೆ ಮುಳ್ಳುಗಳು ಇರುತ್ತೆ, ಅವೆಲ್ಲ ಕಿತ್ಕೊಳ್ಬೇಕಾದ್ರೆ ಕೈಯೆಲ್ಲ ತರಚ್ಕೊಳ್ಳುತ್ತೆ. ತಿನ್ನಕ್ಕೆ ತುಂಬಾ ಸ್ವೀಟ್ ಇರುತ್ತೆ ಮೇಡಮ್ ಅದು ಕವಳಿ ಹಣ್ಣು.
0: ಕಾರೆ ಹಣ್ಣಾಯ್ತು, ಕವಳಿ ಹಣ್ಣಾಯ್ತು,
1: ಆಮೇಲೆ ಬಾರೆ ಹಣ್ಣು ಅಂತ ಸಿಗುತ್ತೆ ಮೇಡಮ್.
0: ಬಾರೆ ಹಣ್ಣು,
1: ಬಾರೆ ಗಿಡ ಅಂತ, ಅದು ಸಹ ಗೋಲಿ ಗಾತ್ರ ಇರುತ್ತೆ ಮೇಡಮ್ ಅದು. ಅದು ಸಹ ಹಣ್ಣಾದಾಗ ತುಂಬಾ ರುಚಿಯಾಗಿರುತ್ತೆ, ಆ ತರ ಒಂದು ಹಣ್ಣು ಸಿಗುತ್ತೆ ಮೇಡಮ್. ಇಲ್ಲೆಲ್ಲ
0: ಮೂರ್ ಹೇಳಿದ್ರಿ, ಇನ್ನೆರಡು ಹೇಳ್ಬಿಡಿ. ಯಾವ್ದು ಬೇಕಾದ್ರೂ ಹೇಳ್ಬೋದು.
1: ಅಡವಿ ಹಲಸಿನ ಹಣ್ಣು ಅಂತ ಸಿಗುತ್ತೆ ಮೇಡಮ್.
0: ಅಂದ್ರೆ ನೀವ್ ಹೇಳೋದು ಸೀತಾಫಲ?
1: ಸೀತಾಫಲ ಅದೇ, ಅದನ್ನೇ ಮೇಡಮ್ ಅಡವಿ ಹಲಸು ಅಂತಾರೆ. ಅದು ಸಿಗುತ್ತೆ. ಇನ್ನೊಂದಂದ್ರೆ
0: ನೀವು ಅಲ್ಲ, ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು. ಈಗ ನೀವು ಚಿತ್ರದುರ್ಗ ಅಂತ ಹೇಳಿದ್ರೆ ಹಿರಿಯೂರು ಅಂದ್ರೆ ಶೇಂಗಾನು ಕೂಡ ಒಂದ್ ಬೆಳೆನೇ ಅಲ್ವಾ, ಅದು ಆಹಾರದ ಬೆಳೆನು ಕೂಡ ನೀವು ಹೇಳ್ಬೋದು.
1: ಹೌದು,
0: ಅದು ಹೇಳ್ಬೋದು, ಏನು ತಪ್ಪೇನು ಇಲ್ಲ. ಆಯ್ತು, ಪರವಾಗಿಲ್ಲ, ನೀವು ಹೇಳಿದ್ರಿ. ಅಂದ್ರೆ ಹಳೆಯ ನೆನಪುಗಳನ್ನ ಮಾಡ್ಕೊಂಡ್ರಿ, ಕವಳಿ, ಕಾರೆ, ಬಾರೆ ಗಿಡ ಅವೆಲ್ಲಾನು ಕೂಡ ಮರ್ತ ಹೋಗಿತ್ತು. ಈಗ ಗಿಡಗಳು ಕೂಡ ಕಡಿಮೆ ಆಗ್ತಾ ಇದೆ. ಒಂಥರ ನೈಸರ್ಗಿಕ ಶಕ್ತಿ ಇದೆ ರೀ ಅದರಲ್ಲೆಲ್ಲ, ಒಂದ್ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತ ಹಣ್ಣುಗಳು ಅವೆಲ್ಲ. ಮಳೆ ನೀರಿಗೆ ಆ ಬೇರ್ಗಳಲ್ಲಿ ಬೆಳೆದು ಬಂದಂತಹ ಹಣ್ಣುಗಳು, ಅದಕ್ಕೆ ಅದರದ್ದೇ ಆದಂತ ಒಂದು ರುಚಿ ಎಲ್ಲಾನು ಕೂಡ ಇರುತ್ತೆ.
1: ಹೌದು ಮೇಡಮ್.
0: ಆಗ್ಲಿ, ಧನ್ಯವಾದ, ನಮಸ್ತೆ.
1: ನಮಸ್ತೆ ಮೇಡಮ್.

0: ಹಣ್ಣು ಹೂವು ಗಿಡ ಮರಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕರೆ ಬಂದಿದೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನನ್ನ ಹೆಸರು ಶಿವಕುಮಾರ್ ಅಂತ ಮೇಡಮ್.
0: ಎಲ್ಲಿಂದ ಶಿವಕುಮಾರ್ ಅವರು?
1: ಬೆಳಗ್ಲಿ, ನಂಜನಗೂಡು ತಾಲೂಕು ಮೇಡಮ್.
0: ಹ್ಮ್, ಹೇಳಿ. ಗಿಡ ಮರಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಿಮ್ಮ ನಂಜನಗೂಡಿನ ವಿಶೇಷ ಏನು?
1: ನಂಜನಗೂಡಿಂದ ವಿಶೇಷ ಮೇಡಮ್, ನಾವು ಭತ್ತ ಬೆಳಿತೀವಿ ಮೇಡಮ್.
0: ಶಿವಕುಮಾರ್ ಅಂದ್ರೆ ಅಲ್ವಾ
1: ಮೇಡಮ್?
0: ಶಿವಕುಮಾರ್ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ರಿಕ್ವೆಸ್ಟ್. ಈಗ ಭತ್ತ ಅವೆಲ್ಲ ಬೆಳೆಗಳು ಗೊತ್ತಿದೆ, ಅದನ್ನ ಬಿಟ್ಟು ಸ್ವಲ್ಪ ಅಪರೂಪದ ಏನಾದ್ರೂ ಇದ್ರೆ ಅದನ್ನು ಕೂಡ ಹೇಳಿ ಮೊದಲು, ಆಮೇಲೆ ಇದನ್ನ ಹೇಳಿ.
1: ನಾವು ಹಣ್ಣು ಪಪ್ಪಾಯಿ ಬೆಳಿತೇವೆ ಮೇಡಮ್.
0: ಅದೆಲ್ಲ ಅಂದ್ರೆ ಕಾಮನ್ ಆಗಿರುವಂತದ್ ಬೇಡ, ಸ್ವಲ್ಪ ವಿಶೇಷವಾಗಿ ನಂಜನಗೂಡಲ್ಲಿ ಮಾತ್ರ ಇದು ಅನ್ನುವಂಥದ್ದು ಏನಾದ್ರೂ ಇದ್ರೆ.
1: ನಂಜನಗೂಡ ರಸಬಾಳೆ ಮೇಡಮ್.
0: ಹ್ಮ್, ರಸಬಾಳೆ. ಆಮೇಲೆ
1: ಮತ್ತೆ ಕಿತ್ಳೆ ಹಣ್ಣು ಇರುತ್ತೆ ಮೇಡಮ್.
0: ಹ್ಮ್,
1: ಮತ್ತೆ ಇನ್ನು ಇನ್ನೇನಾದ್ರು ದ್ರಾಕ್ಷಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಬೆಳೀತ ಸಿಗುತ್ತೆ ಮೇಡಮ್. ಮತ್ತೆ ಇನ್ನೇನಾದ್ರು ಮತ್ತೆ ಕಿತ್ಳೆ ಹಣ್ಣು.
0: ಅದೆಲ್ಲ ಆಯ್ತು.
1: ಮತ್ತೆ ಇನ್ನೇ ಹಲವಾರು ಹಣ್ಣುಗಳೆಲ್ಲ ಸಿಗ್ತಾವ ಮೇಡಮ್.
0: ಆಯ್ತು, ಹಲವಾರು ರೀತಿಯ ಹಣ್ಣುಗಳು ಸಿಗುತ್ತೆ ಅಂತ ಹೇಳಿದ್ರಿ. ಧನ್ಯವಾದ. ನಮಸ್ತೆ. ಎಸ್, ಸಾಕಷ್ಟು ಜನರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಲ್ಲರೂ ಅವರ ಊರಿನ ಗಿಡಗಳ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರೆ, ಹಾಡುಗಳಂತೂ ಎಕ್ಸಲೆಂಟ್ ಆಗಿದೆ ಅಂತ ಗೀತಾ ಜೋಶಿ ಅವರು ಹೇಳ್ತಾ ಇದ್ರೆ. ಉಮಾ ಕಿಶೋರ್ ಬಿ ಟಿ ಎಂ ಇವರು ಹೇಳ್ತಾ ಇದ್ದಾರೆ, ನಮ್ಮದು ರಾಮನಗರ ಜಿಲ್ಲೆ, ಅಲ್ಲಿ ಸುತ್ತಮುತ್ತ ಮುತ್ತುಗದ ಮರ ಬೆಳೆಸ್ತಾರೆ, ಊಟದ ಎಲೆಯಾಗಿ ಬಳಸ್ತಾ ಇದ್ರು, ಈಗ ಅದ್ರ ಬಳಕೆ ಕಡಿಮೆ ಆಗಿದೆ. ಹಾಗೆಯೇ ತೆಂಗು ಬಾಳೆ ಹೆಚ್ಚು ಬೆಳೆಯೋದು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಹೊಸ ಹೊಸ ಮರಗಳ ಹೆಸರು ನಮಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ. ಸಿದ್ದು ಶಿವಮೊಗ್ಗ ಅವರು ಆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿ. ಮತ್ತೊಬ್ಬರು ಯಾರಪ್ಪ, ಇದು ರಾಘವೇಂದ್ರ ಅವರ ಸಂದೇಶ ಬಂದಿದೆ. ನಂದಿನಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಚನ್ನಪಟ್ಟಣದಲ್ಲಿ ಆಲೆ ಮರಗಳು ಜಾಸ್ತಿ, ಅದರಿಂದ ಬೊಂಬೆ ಮಾಡ್ತಾರೆ, ಮುದ್ದೆ ಮಾಡುವ ಕಟ್ಟಿಗೆ ಮಾಡ್ತಾರೆ, ರೇಷ್ಮೆ ಗಿಡದಿಂದ ರೇಷ್ಮೆ ತೆಗಿತಾರೆ ಅಂತ. ಆಮೇಲೆ ಯಾರಪ್ಪ ಇದು ಅಂತ ಹೇಳಿದ್ರೆ, ಒಬ್ರು ಹೇಳ್ತಾ ಇದ್ರೆ ಮೊದಲಿಗೆ ಕರೆ ಮಾಡಿದಂಥವ್ರೊಂದು ಕಲ್ಪವೃಕ್ಷದ ಬಗ್ಗೆ ಹೇಳಿದ್ರು, ಇವತ್ತಿನ ಆಧುನಿಕ ಕಾಲದಲ್ಲಿ ಈ ಥರದ ಗಿಡಗಳು ಇದೆಯಾ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ರು ಹೇಳಿದ್ರೆ. ಮುಂಬೈನಿಂದ ಪನ್ವೇಲ್ ಕರುಣಾಕರ ಅವ್ರು ಹೇಳ್ತಾ ಇದ್ರೆ, ಅವ್ರು ಹೇಳಿದ್ದು ಕಸಿ ಮಾಡಿರುವಂತಹ ಗಿಡ, ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿ ಕಸಿ ಮಾಡಿರೋದು ಹೇಗೆ ಏನು ಎತ್ತ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ.
2: ಮೇಡಮ್ ನಮಸ್ತೆ, ನಾನು ಶೋಭಾ ಮೇಡಮ್ ಹಾಸನಿಂದ.
0: ಹೇಳಿ ಶೋಭಾ.
2: ಮೇಡಮ್ ನಾನೊಂದು ಎರಡು ಡಿಫ್ರೆಂಟ್ ಆಗಿ ಹೇಳ್ತೀನಿ, ಗೊತ್ತಿದೆ ನಿಮ್ಗೆ. ಬಾಳೆ ದಿಂಡ್ ಅಂತ ಇರುತ್ತೆ ಮೇಡಮ್ ನಮ್ ಕಡೆ, ನಮ್ ಬೆಳಿತೀವಲ್ಲ, ಬಾಳೆ ದಿಂಡ್ ಅಂತ ಬರುತ್ತೆ, ಅದೇ ಅದು ಸ್ಟೆಮ್ ಇರುತ್ತಲ್ಲ, ಅದು ಮಧ್ಯದ ಭಾಗದಲ್ಲಿ ನಾವು ಪಲ್ಯ ಮಾಡ್ತೀವಿ ಮೇಡಮ್. ಆ ಪಲ್ಯದಲ್ಲಿ ಅದರಲ್ಲಿ ಏನಿದೆ ಶಕ್ತಿ ಅಂತಂದ್ರೆ ಮೇಡಮ್, ಕಳ್ಳಲ್ಲಿ ಒಂದು ಕೂದ್ಲೆ ಅರ್ಸಿಕ್ ಹಾಕೊಂಡಿರುತ್ತೆ ಅಂತ ಅನ್ಸ್ತೀವಲ್ಲ, ಊಟ ಮಾಡಿದಾಗ ಯಾವಾಗ ಅದು ಸೇರಿರುತ್ತೆ ಅಲ್ಲಿ, ಅದನ್ನ ರಿಮೂವ್ ಮಾಡುತ್ತೆ ಮೇಡಮ್ ಅದು. ಅದು ತುಂಬಾ ವಿಶೇಷತೆ ನಮ್ಮ ಮಲ್ನಾಡ್ ಕಡೆ ದಿಂಡ. ಮೇಡಮ್ ಅದು ತುಂಬಾ ವಿಶೇಷತೆ ನಮ್ಮ ಮಲ್ನಾಡ್ ಕಡೆ. ಹಾಗೆ ಬಸಳೆ ಸೊಪ್ಪು ಅಂತ ದಂಟಿನ ಬಸಳೆ ಅಂದ್ರೆ ಬಳ್ಳಿ ಹೆಂಗ್ ಬರುತ್ತಲ್ಲ ಮೇಡಮ್, ಅದು ಕೂಡ ಒಂದು ನಾಲಿಗೆಯಲ್ಲಿ ಹುಣ್ಣಾಗುತ್ತಲ್ಲ, ಆಗ ಆ ಸೊಪ್ಪನ್ನ ನಾವು ಜಗ್ದು ನುಂಗಿದಾಗ ಹುಣ್ಣಿನ ಅಂಶ ಕಮ್ಮಿ ಆಗುತ್ತೆ ಮೇಡಮ್.
0: ಯಾವುದೇ ರೀತಿಯ ಬಸಳೆ ಗಿಡವನ್ನ ಎಲೆನ ನುಂಗ್ಬೇಕಾ?
2: ಅಲ್ಲ, ಜಗಿಬೇಕು,
0: ಅಲ್ಲೇ
2: ಲೋಳೆ ಬರುತ್ತಲ್ಲ ಮೇಡಮ್, ಲೋಳೆ ಸ್ವಲ್ಪ ಅದಕ್ಕೆ ಸಮನ ಆಗುತ್ತೆ ಮೇಡಮ್. ಅದು ನಮ್ ಕಡೆ ಎಲ್ಲ ಮಾಡ್ತೀವಿ, ಯಾಕಂದ್ರೆ ಎಲ್ಲಾನು ಮೆಡಿಸಿನೇ ತಗೊಳಕ್ ಹೋಗಲ್ಲ, ಅಲ್ಲಿ ಸಿಕ್ಕಿದ ಸೊಪ್ಪುಗಳಲ್ಲಿ ನಾವು ಬಳಸ್ತೀವಿ. ಹಾಗೆ ನುಗ್ಗೆ ಸೊಪ್ಪು ನಿಮ್ಗೆ ಗೊತ್ತಿದೆ, ಅದು ತುಂಬಾ ಕ್ಯಾಲ್ಸಿಯಂ ಅಂಶ ಇದೆ, ಮತ್ತೆ ಮೆಗ್ನೀಷಿಯಂ ಇದೆ, ವಿಟಮಿನ್ ಎ ಇದೆ, ಎಲ್ಲ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾನೇ ಒಳ್ಳೇದಿದೆ ಮೇಡಮ್ ಅದ್ರಲ್ಲಿ ನುಗ್ಗೆ ಅಂಶ, ನುಗ್ಗೆಕಾಯಿ ಸೊಪ್ಪು. ಆಮೇಲೆ ಕಾಡು ಗುಲಾಬಿ ಅಂತ ನೀವು ಕೇಳಿದಿರಾ ಇಲ್ವಾ ನಂಗೆ ಗೊತ್ತಿಲ್ಲ, ಅದು ಏನಾಗುತ್ತೆ ಮೇಡಮ್, ನಾವು ಚಿಕ್ಕ ಮಕ್ಳು ಸ್ಟೂಡೆಂಟ್ ಆಗಿದ್ದಾಗ ಏನ್ ಮಾಡ್ಕೊತಿದ್ವಿ, ಗಾಯ ಮಾಡ್ಕೊಂಡಾಗ ಅದನ್ನ ಸೊಪ್ಪನ ಕೈಯಲ್ಲೇ ಅರ್ದ್ಬಿಟ್ಟು ಹಿಂದ್ಬಿಟ್ಟು ಹಾಕೋತಿದ್ವಿ ಗಾಯಕ್ಕೆ.
0: ಆಗ್ಲಿ ಶೋಭಾ ಅವರೇ, ನೀವು ತಡವಾಗಿ ಕರೆ ಮಾಡಿದ್ದೀರಾ, ನಮ್ಮ ಹತ್ರ ಸಮಯ ಕೂಡ ಇಲ್ಲ. ಆಗ್ಲಿ, ಧನ್ಯವಾದ ನಿಮ್ಮೆಲ್ಲ ಮಾತುಗಳಿಗಾಗಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮ. ಇನ್ನು ಕೂಡ ಕರೆಗಳು ಬರ್ತಾ ಇದೆ, ಆದ್ರೆ ಕರೆಗಳನ್ನ ತಗೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯ 2 ಗಂಟೆ ಆಯ್ತು. ಇಂಗ್ಲಿಷ್ ನಲ್ಲಿ ವಾರ್ತಾ ಪ್ರಸಾರವನ್ನ ನಾವೀಗ ಕೇಳೋಣ.
3: Good afternoon. This is Akashwani and I am Valsa Williams with the midday news. the headlines. India and Japan agree to deepen defense partnership, sign memorandum of arrangement on maritime security cooperation. Home Minister Amit Shah chairs 31st Southern Zonal Council meeting in Tamil Nadu to discuss interstate disputes, security and development issues. India-Singapore ministerial roundtable takes place in Singapore to strengthen bilateral cooperation in strategic areas, including semiconductor and cyber security. Bangladesh to vote for the first time to elect its president today after a gap of 35 years. And Teresa Jolly and Gayatri Gopichand enter women's doubles quarterfinals of BWF World Championships. The India-Japan Defence Ministers' meeting was held in New Delhi today. Defence Minister Rajnath Singh and his Japanese counterpart Shinjiro Koizumi co-chaired the meeting. The discussions focused on deepening maritime security.

ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ಹೌದು ಕೇಳಿದ್ರೆ, ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ತಿಮ್ಮಪ್ಪ ಗೌಡ್ರು. ತಿಮ್ಮಪ್ಪ ಗೌಡ್ರೆ, ವಿವಿಧ ಭಾರತಿಯಲ್ಲಿ ಪ್ರತಿ ದಿನ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಸ್ಪಂದನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮ್ಮ

0: ಹೇಳುವ ಅನಿಸಿಕೆ ಅಭಿಪ್ರಾಯಗಳನ್ನ ಆಧರಿಸಿದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಅವರಿಗೆ ಬೇಕಾದಂತಹ ಸಲಹೆ ಸೂಚನೆಗಳನ್ನ
1: ಕೇಳ್ತಿರ್ತಾರೆ, ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತಾ ಇರ್ತೇವೆ. ಹೌದಲ್ಲ, ಅವರು ನಿರೀಕ್ಷೆ ಮಾಡ್ತಾನೆ ಇರ್ತಾರೆ.
0: ಖಂಡಿತ,
1: ಅವರಿಗೆ ಯಾವಾಗೂ ನಾವು ಸಂತೃಪ್ತರನ್ನಾಗಿ ಮಾಡೋದೇ ನಮ್ಮ ವಿವಿಧ ಭಾರತೀಯ ಆಕಾಶವಾಣಿಯ ಒಂದು ಹಾರೈಕೆ ಕೂಡ.
0: ಹೌದು,
1: ಹೌದಲ್ಲ ಚಂದು ಅವರೇ, ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಹೇಗೆ ಯಾವ್ಯಾವ ರೀತಿ ಮಾಡ್ತಾ ಇದ್ದೇವೆ ಸ್ವಲ್ಪ ನಮ್ಮ ಮಾಹಿತಿನ ನಮ್ಮ ಕೇಳುಗರಿಗೆ ಕೊಟ್ಬಿಡೋಣ.
0: ಹೌದು ಹೌದು, ನಮಗೆ ಯಾವಾಗಲೂ ಸಾಮಾನ್ಯವಾಗಿ ನಮ್ಮ ಕೇಳುಗರು ಹೇಳುವಂಥದ್ದು ಒಂದಷ್ಟು ಹಾಡುಗಳು ನಮ್ಮಲ್ಲಿ ಇಲ್ಲ. ನಾವು ಅವ್ರು ಯಾವುದೋ ಒಂದು ಹಾಡು ಕೇಳ್ತಾರೆ ನಮ್ಮಲ್ಲಿ, ಈಗ 12:05 ಒಂದು ಗಂಟೆವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದರಲ್ಲಿ ಅವರು ಯಾವುದೋ ಒಂದು ಹಾಡು ಕೇಳ್ತಾರೆ, ಆ ಹಾಡು ಹುಡುಕಿದಾಗ ನಮ್ಗೆ ಆ ಹಾಡು ಸಿಗಲ್ಲ,
1: ಅದೇ ತಕ್ಷಣಕ್ಕೆ ಸಿಗೋದಿಲ್ಲ,
0: ಅಲ್ಲ ಅವೈಲೇಬಲ್ ಇರಲ್ಲ. ಅವಾಗ ಅವ್ರು ಹೇಳ್ತಾರೆ, ನೀವು ಈ ಹಾಡು ಹಾಸನದಲ್ಲಿದೆ, ಮೈಸೂರಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ತರಿಸ್ಕೊಂಡು ಹಾಕಿ ನಮಗೂ ಕೂಡ ಕೇಳಬೇಕಲ್ಲ ಅಂತ ಹಾಡುಗಳು ಅಂತ ಹೇಳ್ತಾರೆ.
1: ಅದೇ ಅದೇ ಅದೇ, ನಿಜವಾಗ್ಲೂ ನಾವು ಕೂಡ ಅದನ್ನ ಪ್ರಯತ್ನ ಮಾಡ್ತಾನೆ ಇರ್ತವೆ. ಅವ್ರ ಕೂಡ ಇಂದನು ನಾವು ತರಿಸ್ಕೊಂಡು ಮುಂದಿನ ದಿನದಲ್ಲಿ ನೀವು ಕೇಳಿದ ಹಾಡುಗಳನ್ನೇ ಹಾಕ್ತೇವೆ. ದಯವಿಟ್ಟು ನಿರಾಶರಾಗಬೇಡಿ ಅಂತ ನಾವು ಹೇಳೋಣಲ್ಲ.
0: ಖಂಡಿತ, ನಾವು ಯಾವತ್ತೂ ನಿರಾಶೆ ಮಾಡಲ್ಲ ನಮ್ಮ ಕೇಳುಗರಿಗೆ.
1: ಹೌದು,
0: ಆಮೇಲೆ ಅವ್ರು ಹೇಳ್ತಾರೆ ಆದಷ್ಟು ಫೋನ್ ಇನ್ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸೆಲೆಬ್ರಿಟೀಸ್ ಇರ್ಬೋದು, ಸಂಪನ್ಮೂಲ ವ್ಯಕ್ತಿಗಳು, ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಜನರನ್ನ ಕರೆಸಿ ನಮ್ಗೆ ಫೋನ್ ಇನ್ ಮೂಲಕ ಒಂದಷ್ಟು ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾರೆ.
1: ಅಂದ್ರೆ ಅವ್ರ ಜೊತೆಗೆ ಅವರು ಮಾತಾಡೋದು, ತಾವು ಅವ್ರ ಜೊತೆ ಸಂಪರ್ಕ ಮಾಡಲಿ ಅಂತ, ತಾವು ಅವ್ರ ಜೊತೆಗೆ ಸ್ವಲ್ಪ ಮಾತಾಡ್ಕೊಳ್ಳೋಣ ಅಂತ ಅವ್ರದ್ದು ಅವರ ಇಚ್ಛೆನೂ ಕೂಡ ನಾವು ಮುಂಬರುವ ದಿನಗಳಲ್ಲಿ ಮಾಡೋಣ. ನಮ್ಮ ಅವ್ರಿಗೆ ಇಷ್ಟಪಟ್ಟ ಸೆಲೆಬ್ರಿಟಿಗಳನ್ನು ಕರೆಸಿ ಅವ್ರ ಜೊತೆಗೆ ತಾವು ಕೂಡ ಸಂಪರ್ಕ ಮಾಡಂಗೆ ಮಾಡೋಣಲ್ಲ. ಹೌದಲ್ಲ,
0: ಹೌದು. ಅಂದರೆ ಅವ್ರಿಗೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು, ಇಲಾಖೆಗಳಿಂದ ಸಿಗುವಂಥ ಸೌಲಭ್ಯಗಳನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಅವ್ರ ಮನಸ್ಸಿನಲ್ಲಿದೆ. ಹಾಗಾಗಿ ಮೇಲಿಂದ ಮೇಲೆ ಅವ್ರು ಕೇಳೋದೇನಂತ ಹೇಳಿದ್ರೆ ಸೆಲೆಬ್ರಿಟಿಗಳಿಂದನೂ ಕೂಡ ಎಂಟರ್ಟೈನ್ಮೆಂಟ್, ಅಂದರೆ ನಾವು ವಿವಿಧ ಭಾರತಿ ಅಂತ ಹೇಳಿದ್ರೆ ಮಾಹಿತಿ, ಶಿಕ್ಷಣ, ಮನರಂಜನೆಗೆ ಒತ್ತು ಕೊಡುವಂತ
1: ಜಾಸ್ತಿ ಮನರಂಜನೆ.
0: ಹಾಗಾಗಿ
1: ಕನ್ನಡ ಹಾಡುಗಳು, ಹಿಂದಿ ಹಾಡುಗಳನ್ನು ನಾವು ಆಗ ಯಾವಾಗಲೂ ನಿರಂತರವಾಗಿ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ನಾವು ಇದನ್ನು ನಾವು ತಲುಪಿಸ್ತಾ ಇದ್ದೇವೆ. ಅದು ಸಾಮಾನ್ಯ ಜನರಿರ್ಬೋದು ಅಥವಾ ಮಹಿಳೆಯರಿರ್ಬೋದು, ನಮ್ಮ ಸೈನಿಕ ಬಂಧುಗಳಿರ್ಬೋದು, ಎಲ್ಲರಿಗೂ ಕೂಡ ಮೆಚ್ಚುವಂತಹ ಇಷ್ಟಪಡುವಂತಹ ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇದು ನಮ್ಮದು ಮೊದಲಿಂದ ಬಂದಿದೆ, ಎಲ್ಲ ಕೇಂದ್ರಗಳಿಂದನೂ ಈ ಒಂದು ಕಾರ್ಯಕ್ರಮ ಶ್ರೇಷ್ಠ ಕಾರ್ಯಕ್ರಮ.
0: ಹೌದು ಹೌದು,
1: ಜನರು ಇಷ್ಟಪಡುವಂತ ಕಾರ್ಯಕ್ರಮ.
0: ಖಂಡಿತ, ಅಂದ್ರೆ ಬೆಳಗ್ಗೆ 6 ನಾದೋಪಾಸನೆಯಿಂದ ಶುರುವಾದ್ರೆ ಅವರಿಗೆ ಇಂದಿನ ವಿಶೇಷ ಇರಬಹುದು, ಮತ್ತೆ ಹಳೆ ಹಾಡುಗಳು, ಮಧ್ಯಾಹ್ನದಲ್ಲಂತೂ ಬೇರೆ ಬೇರೆ ರೀತಿಯ ಗೇಮ್ ಶೋಗಳಿದೆ ನಮ್ಮಲ್ಲಿ.
1: ಅದೇ
0: ಸಂಜೆ ಹೊತ್ತಾಯ್ತು ಅಂದ್ರೆ ಸೇಫ್ ಡ್ರೈವ್, ಗಾನಭಜನ, ಓಲ್ಡ್ ಇಸ್ ಗೋಲ್ಡ್, ಆಮೇಲೆ ಚಲನಚಿತ್ರ ಧ್ವನಿವಾಹಿನಿ,
1: ಮತ್ತೆ
0: ಅದೆಲ್ಲಾನು ಕೂಡ ಪ್ರಸಾರ.
1: ಅಲ್ಲೇ ಕುಂತ್ಕೊಂಡು ನೀವು ಒಂದು ಸಿನಿಮಾ ನೋಡ್ದಂಗಪ್ಪ ಅದು.
0: ನಿಜವಾಗ್ಲೂ ಹೌದು,
1: ಅದು ರೇಡಿಯೋ ಕೇಳದಿದ್ಯಲ್ಲ, ಏನು ತಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾನೆ ಮಾಡ್ಬೋದು. ಇದು ಈ ಉತ್ಸಾಹ ಮತ್ತೆ ನೀವು ಮೊಬೈಲ್ ನೋಡ್ಕೊಂಡು ನೀವು ಕೇಳೋದ್ರಿಂದ ಅಥವಾ ಸಿನಿಮಾ ಇದು ಟಿವಿ ನೋಡ್ಕೊಂಡು ಕೇಳೋದ್ರಿಂದ ಆಗಲ್ಲ. ಹೌದಲ್ಲ, ಹಾಗಾಗಿ ಚಂದು ಅವರೇ, ಪಣಿಯಮ್ಮ ಅವರು ಒಂದು ಪಣಿಯಮ್ಮ ಅಂತ ಚಿತ್ರದ ಗೀತೆ ಇಲ್ಲ ಅಂತ ಅಂತಾರೆ,
0: ಆ ಹಾಡನ್ನ ತರಿಸ್ಕೊಡಿ ಅಂತ ಅವ್ರ ಡಿಮ್ಯಾಂಡ್. ಪಣಿಯಮ್ಮ ಸಿನಿಮಾದ ಹಾಡುಗಳಿಲ್ಲ, ಆ ಹಾಡನ್ನ ತರಿಸ್ಕೊಡಿ ಅಂತ ಕೇಳ್ತಾರೆ.
1: ನಾಗರಾಜ್ ಶರ್ಮಾ ಅವರು ರೈತರಿಗೆ ಸಲಹೆ ನಮ್ಮ ಹೆಸರು ಹೇಳ್ತಾ ಇದ್ದಾರೆ. ಧನ್ಯವಾದ ನಾಗರಾಜ್ ಅವರೇ, ಕರೆ ತಾವು ಸಂದೇಶ ಕಳಿಸಿದ್ದಕ್ಕೆ. ಹೀಗೆ ಉಳಿದವರು ಕಳಿಸ್ತಾ ಇರಿ.
0: ಈಗ ನಾವು ಒಂದು ಹಾಡು ಕೇಳೋಣ ಅಲ್ಲ, ಒಂದು ಹಾಡಿನ ಕೇಳಿದ ಮೇಲೆ ಈ ಒಂದು ಮಾತುಕತೆಯನ್ನ ನಾವು ಮುಂದುವರಿಸೋಣ.

0: ತಿಮ್ಮಪ್ಪಗೌಡ್ರೆ, ಪಲ್ಲವಿ ಅನುಪಲ್ಲವಿ ಚಿತ್ರದ ಹಾಡನ್ನ ನಾವು ನಮ್ಮ ಕೇಳುಗರಿಗೆ ಕೇಳಿಸಿದ್ವಿ. ನಾವು
1: ಮಧುರವಾದ ಹಾಡಲ್ಲ,
0: ಹೌದು ಮಧುರವಾದ ಹಾಡು, ಮಧುರವಾದ ಕೇಳುಗರ ಸಂದೇಶಗಳ ಸುರಿಮಳೆ ಕೂಡ ಆಗಿದೆ. ಈಗ ನೋಡಿ ಒಂದಷ್ಟು ಜನ ಹೇಳ್ತಾ ಇದ್ರೆ, ಯಾರಿದು ಶಿವಪ್ರಿಯ, ಸಿದ್ದೇಶ, ಸತೀಶ ಹರಿಹರದಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ. ಮತ್ತೊಬ್ರು ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದಾರೆ, ಅವರು ಹಿರಿಯೂರು ತಾಲೂಕು ಅನಂತರಾಜ ಗೋರ್ನಡ್ಕು ಅವ್ರು ಹೇಳ್ತಾ ಇದಾರೆ, ನಿಮ್ ಕಾರ್ಯಕ್ರಮ ಕೇಳಿದೀವಿ ನಾವು
1: ಚಿತ್ರದುರ್ಗದವರು. ಧನ್ಯವಾದಗಳು ಅನಂತರಾಜ್ ಅವರೇ,
0: ಅನಂತರಾಜ್ ಅವ್ರಿಗೆ.
1: ಮತ್ತೆ
0: ಒಬ್ರು ಹೇಳ್ತಾರೆ ನೋಡಿ, ಅವರು ಪ್ರೇಮ ಪಲ್ಲವಿ, ಗಂಡ ಹೆಂಡತಿ, ಹೆಣ್ಣು ಸಂಸಾರದ ಕಣ್ಣು, ಈ ಸಿನಿಮಾದಲ್ಲಿ ಒಂದಷ್ಟು ಹಾಡುಗಳು ನಿಮ್ಮಲ್ಲಿ ಅಂದ್ರೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದಲ್ಲಿ ಇಲ್ಲ, ದಯವಿಟ್ಟು ಆ ಹಾಡುಗಳನ್ನ ಕೂಡ ತರಿಸಿ ನಮ್ಗೆ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ.
1: ಇನ್ನೊಬ್ರು ರಾಜಾಜಿ ನಗರದಿಂದ ಎನ್ ಆರ್ ಪ್ರಸಾದ್ ಅಂತವರು ಒಂದು ಸಂದೇಶ ಕಳಿಸಿದ್ದಾರೆ. ಅದು ಹಿಂದಿ ಮೆಲೋಡಿ ಸಾಂಗ್ಗಳಿದ್ದಾವಲ್ಲ, ಅವು 9:15 ದಿನ ರಾತ್ರಿ ಪ್ರಸಾರ ಆಗ್ತವಲ್ಲ, ಅಲ್ಲಿ ಏನು ಆರ್ಜೆಗಳು ಸರಿ ಓದೋದೇ ಇಲ್ಲ. ನಾವೆಲ್ಲ ಹಿಂದಿ ಮ್ಯೂಸಿಕ್ಕನ್ನು ಭಾಳ ಇಷ್ಟಪಡ್ತೇವೆ, ಇದನ್ನು ನಮಗೆ ತುಂಬ ಅಪ್ಸೆಟ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಸ್ವಲ್ಪ ಏನು ನಿರೂಪಣೆಯನ್ನು ಸ್ವಲ್ಪ ಇನ್ನೂ ಸುಧಾರಿಸ್ಕೋಬೇಕು, ಹಿಂದಿ ಹಾಡುಗಳ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಸಂದೇಶ ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಅವರೇ ತುಂಬ ಧನ್ಯವಾದಗಳು ತಮ್ಮ ಒಂದು ಸಂದೇಶಕ್ಕೆ. ನಾವು ನಿಜವಾಗೂ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಲಹೆಯನ್ನು ಕೊಟ್ಟವರನ್ನು ತಯಾರು ಮಾಡ್ತೇವೆ, ನೀವು ವಿಶ್ವಾಸದಿಂದೀರಿ ಅಂತ ಹೇಳೋಣ
0: ನೋಡಿ. ಮತ್ತೆ ತ್ರಿಶೂಲ, ಆಮೇಲೆ ಪರಿಚಯ, ಅನಂತ ಪ್ರೇಮ ಫಿಲ್ಮ್ ಹಾಡುಗಳು ಕೂಡ ಇಲ್ಲ, ಅವನ್ನು ಕೂಡ ತರಿಸಿ ಅಂತ ಜಗದಾಂಬಿಕಾ ಅವ್ರು ಹೇಳ್ತಾ ಇದಾರೆ. ತ್ರಿಶೂಲ, ಪರಿಚಯ, ಅನಂತ ಪ್ರೇಮ,
1: ಆಯ್ತು, ನಾವು ಅದನ್ನು ಪ್ರಯತ್ನ ಮಾಡೋಣಲ್ಲ ಚಂದವರೇ.
0: ಹೌದು ಹೌದು.
1: ಮತ್ತಿನ್ನೊಂದು ಯಾರೋ
0: ತ್ರಿವೇಣಿ ಸುದರ್ಶನ್ ಅಂತ, ರಾಜು ಹೊಯ್ಸಳ, ಜೆಪಿ ನಗರ, ಬೆಂಗಳೂರಿನಿಂದ ಮೆಸೇಜ್ ಮಾಡಿ
1: ಅವರು ಕೂಡ ನಮಸ್ಕಾರ ಅಂತ ಹೇಳಿದ್ದಾರೆ.
0: ಹೌದು, ನಿಮಗೆ ನೀವು ವಿವಿಧ ಭಾರತಿಗೆ ಬಂದಿದ್ದಕ್ಕೆ ಎಲ್ಲರೂ ಕೂಡ ನಿಮಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ರೆ, ಅಂದ್ರೆ ನಮ್ಮ ವಿವಿಧ ಭಾರತಿ ಕೇಳುಗರು, ಆಕಾಶವಾಣಿ ಕೇಳುಗರಿಗೆ ಅದೊಂದು ಸಂಸ್ಕಾರ, ಅದೊಂದು ಕಲ್ಚರ್ ಇದೆ. ಯಾರೇ ಬಂದ್ರು ಕೂಡ
1: ಇಲ್ಲ, ನಮ್ಮ ಕೇಳುಗರು ಯಾವುದೇ ಆಕಾಶವಾಣಿ ಇರಲಿ, ರಾಜ್ಯದ ಯಾವುದೇ ಆಕಾಶವಾಣಿ, ಈ ಹಿಂದೆ ನಾವು ಧಾರವಾಡ ಆಕಾಶವಾಣಿ, ಬಳ್ಳಾರಿ ಆಕಾಶವಾಣಿ, ಹೊಸಪೇಟೆ ಆಕಾಶವಾಣಿ, ಕಾರವಾರ ಆಕಾಶವಾಣಿ, ಮತ್ತೆ ಈಗ ಬೆಂಗಳೂರು ಆಕಾಶವಾಣಿ, ಮತ್ತೆ ವಿವಿಧ ಭಾರತಿ, ಇವನ್ ಎಫ್ ಎಂ ಅಲ್ಲೂ ಕೂಡ, ಎಫ್ ಎಂ ರೇನ್ಬೋ ಅಲ್ಲೂ ಕೂಡ ನಮ್ಮ ಕಾರ್ಯಕ್ರಮನ ನಮ್ಮ ಕೇಳುಗರು ತುಂಬಾ ಇಷ್ಟಪಟ್ಟು ಖುಷಿ ಪಡ್ತಾರೆ. ಹೌದಲ್ಲ, ತುಂಬಾ ಸಂತೋಷ, ಹೀಗೆ ಕೇಳ್ತಾ ಇರಿ.
0: ಹೌದಲ್ವಾ, ಅಂದರೆ ವಿವಿಧ ಭಾರತಿ ಚಾನಲ್ನಲ್ಲಿ ಮನರಂಜನೆ ಮುಖ್ಯವಾಗಿರುತ್ತೆ. ನಾವು ಕಾರ್ಯಕ್ರಮಕ್ಕೆ ಅವ್ರಿಗೆ ಸಂದೇಶಗಳನ್ನು ಕಳಿಸ್ತೀವಿ.

0: ಇದು ಎಲ್ಲದು ಇದಕ್ಕೆ ಇದು ಜ್ಞಾನ ದೇಗುಲ ಆಕಾಶವಾಣಿ. ಹಂಗಾಗಿ ಆಕಾಶವಾಣಿನ ಎಲ್ಲರೂ ಪ್ರೀತಿ ಮಾಡ್ತಾರೆ. ವಾಣಿ ಅಲ್ಲ ಇದು, ನಮ್ಗೆಲ್ಲ ಇದು ಧ್ವನಿ,
1: ಆಕಾಶದ ವಾಣಿ.
0: ಹಂಗಾಗಿ ಇನ್ನು ಕೆಲವರು ಮೆಸೇಜ್ ಮಾಡಿದ್ದಾರೆ, ಅವ್ರ ಹೆಸರನ್ನ ದಯವಿಟ್ಟು ಓದ್ಬಿಡಿ ಚಂದೋರೆ.
1: ಭೀಮರಾವ್ ಅವರು ಹೇಳ್ತಾ ಇದ್ರೆ, ನಾನೇ ಭಾಗ್ಯವತಿ ಸಿನಿಮಾದ ಹಾಡುಗಳು ನಿಮ್ಮಲ್ಲಿ ಇದೆಯಾ, ಈ ಹಾಡುಗಳೆಲ್ಲ ಭದ್ರಾವತಿ ಕೇಂದ್ರದಲ್ಲಿ ಪ್ರಸಾರ ಆಗುತ್ತೆ, ನಿಮ್ಮಲ್ಲಿ ಹಾಕಿಲ್ಲ ಅಂತ ಕೇಳ್ತಾ ಇದ್ರೆ
0: ನೋಡಿ. ಆದ್ರೆ ತರ್ಸೋಣ ನಾವು ಮುಂದ್ಬರೋ ದಿನಗಳಲ್ಲಿ ಚಂದೋರೆ.
1: ಖಂಡಿತವಾಗ್ಲು ಹೌದು,
0: ನಾವು ನಮ್ಮ ಲೈಬ್ರರಿ ಅವರಿಗೆ ಕೇಳಿ ತರ್ಸ್ಕೊಳ್ಳೋಣ.
1: ಮತ್ತೆ ಸುಧಾ ಜಯಶ್ರೀ ಸುನಿಲ್ ಅವ್ರು ಹೇಳ್ತಾ ಇದ್ರೆ, ಯಾರೇ ಸಖಿ ನಿನ್ನ ಸಖ, ನಿನ್ನದೇ ನೆನಪು ಸಿನಿಮಾದ ಅಪರೂಪದ ಹಾಡು, ಅದು ಕೂಡ ನಿಮ್ಮಲ್ಲಿಲ್ಲ ಅಂದ್ರೆ ಎಷ್ಟೊಂದು ಹಾಡುಗಳು ನಮ್ಮ ಸ್ಟುಡಿಯೋದಲ್ಲಿ ಮಿಸ್ ಆಗಿದೆ ಅಂದ್ರೆ, ಬೆಂಗಳೂರು ಆಕಾಶವಾಣಿನಲ್ಲೇ ಮಿಸ್ ಆಗಿದಾವ ಆ ಹಾಡುಗಳು. ಅವ್ರು ಎಷ್ಟೊಂದು ನೆನಪಿಟ್ಕೊಂಡು ಎಲ್ಲ ಸಿನಿಮಾ ಹಾಡುಗಳನ್ನು ಕೂಡ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡು
0: ಅಲ್ಲಿ ಹುಡುಕಿ ಹುಡುಕಿ ತೆಗೆದು ನಮ್ಗೆ ಕೇಳ್ತಾ ಇದಾರಲ್ಲ, ನಮ್ಗೂ ಸ್ವಲ್ಪ ಇಕ್ಕಟ್ಟಿನಲ್ಲಿ ಇಡ್ತಾ ಇದಾರೆ ಅವರು.
1: ನಿಜ ಅಂದ್ರೆ ಅವ್ರಿಗೆ ಇಷ್ಟೇ, ಬೆಳಗಿನಿಂದ ರಾತ್ರಿವರೆಗೂ ಚಂದ ಚಂದದ ಹಾಡುಗಳ ಜೊತೆಗೆ ಮಾತು ಮಾಹಿತಿ ಮನರಂಜನೆ.
0: ಇನ್ನೊಬ್ರು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಫೋನ್ ಮಾಡಿದ್ದಾರೆ ನೋಡಿ, ಸಂದೇಶ ಕಳಿಸಿದ್ದಾರೆ
1: ನೋಡಿ. ಅವ್ರು ಏನ್ ಹೇಳ್ತಾ ಇದ್ರಂದ್ರೆ, ಇದು ಅಂದ್ರೆ ಬರ್ತಾ ಇರುತ್ತೆ ಮೇಲಿಂದ ಮೇಲೆ ಈ ರೀತಿಯ ಮಾತುಗಳು. ಅಂದ್ರೆ ಕೆಲವರು ಹೊಸ ಸಿನಿಮಾ ಹಾಡುಗಳ ಹಾಕಿದಾಗ ಅವ್ರ ಹೆಸರು ಹೇಳೋದಿಲ್ಲ, ಸಿನಿಮಾದ ಹೆಸರು ಹೇಳೋದಿಲ್ಲ. ಸಿನಿಮಾ ಹೆಸರು ಹೇಳಿ ಯಾರ ಹಾಡನ್ನ ಬರೆದ್ರು, ಯಾರು ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಯಾರು ಹಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀವು ಹೇಳಿ ಅಂತ ಹೇಳ್ತಾ ಇದ್ರೆ, ನಾವು ಸಾಧ್ಯವಾದಷ್ಟು ಹೇಳ್ತೀವಿ, ಹೇಳೋದಿಲ್ಲ ಅಂತ ಹೇಳಲ್ಲ. ಕೆಲವೊಂದು ಸಲ ಏನಾಗುತ್ತೆ, ನಾವು ಹೇಳಿದಾಗ ಅವ್ರು ಕೇಳಿಸ್ಕೊಂಡಿರಲ್ಲ ಅಂತ ಒಂದು ಸನ್ನಿವೇಶ ಕೂಡ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಗಮನಿಸೋಣ ಅದ್ರ ಬಗ್ಗೆ.
0: ಇನ್ನೊಬ್ಬರೇನು ನಾಗರಾಜ್ ಶರ್ಮಾ ಅವರು ಮತ್ತೆ ಇನ್ನೇ ಸಂದೇಶ ಕಳಿಸಿದ್ದಾರೆ, ನಿನ್ನೆ ಕೋಳಿ ಸಾಕಾಣಿಕೆ ಮಾಡುವ ರೈತರಿಗೆ ಸಲಹೆ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಹೌದು, ಕೊಡ್ತಾನೆ ಇರ್ತೇವೆ, ನಮಗೆ ಕೊಡಲೇಬೇಕಲ್ಲ,
1: ಕೃಷಿ ಪ್ರಧಾನ ದೇಶ ನಮ್ದು.
0: ಹೌದು, ಕೃಷಿಯಿಂದನೇ ನಮ್ಮ ದೇಶಕ್ಕೆ ಜಾಸ್ತಿ ಆದಾಯ ಸಿಗ್ತಾ ಇದೆ. ಇನ್ನು ಕೃಷಿ ಅಂದ್ರೆ ಉದ್ಯಮವಂತ ನಾವು ಮಾಡ್ಬೇಕಂತ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಈಗ ಕೇಂದ್ರ ಸರ್ಕಾರ ವತಿಯಿಂದ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನೀವು ಕೇಳ್ತಾ ಇರ್ಬೋದು, ಈ ಕಾರ್ಯಕ್ರಮಗಳು ನಮ್ಮ ಧಾರವಾಡ ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿ ಮೂಲಕ ಪ್ರಸಾರ ಆಗ್ತಾ ಇದ್ದೇವೆ. ನಮ್ಮ ಬೆಂಗಳೂರು ಕಾರ್ಯಕ್ರಮಗಳು,
1: ಬೆಂಗಳೂರಿನಿಂದ ಬರುವಂತಹ ಕಾರ್ಯಕ್ರಮಗಳು
0: ಕೇಂದ್ರ ಸರ್ಕಾರ ಕೃಷಿ ಮಂತ್ರಾಲಯದ ವತಿಯಿಂದ ಪ್ರಸಾರ ಆಗ್ತಾ ಇದೆ.
1: ಹೌದು,
0: ಕಿಸಾನ್ ವಾಣಿ ಕಾರ್ಯಕ್ರಮ ಕೂಡ ಪ್ರಸಾರ ಮಾಡ್ತಾ ಇದ್ದೇವೆ ನಾವು. ತುಂಬಾ ಸಂತೋಷ ಚಂದು ಅವರೇ, ಅನೇಕ ಕೇಳುಗರು ಸಂದೇಶ ಕಳಿಸಿದ್ರು, ಇನ್ನು ಕಳಿಸ್ತಾನೆ ಇದ್ದಾರೆ, ತಾವು ಕಳಿಸ್ತಾನೆ ಇರಿ. ನಾವು ಹೀಗೆ ಈ ತರ ತಮ್ಮ ಜೊತೆಗೆ ಸಂಪರ್ಕದಲ್ಲಿ ಬಂದೇ ಬರ್ತವೆ. ಎಲ್ಲ ಧನ್ಯವಾದಗಳು, ನಮಸ್ಕಾರ.
1: ಹೌದು, ಕೇಳಿದ್ರೆ ಇಷ್ಟೊತ್ತು ಕೃಷಿ ನಮ್ಮ ಕೃಷಿ ರಂಗ ವಿಭಾಗದ ಮುಖ್ಯಸ್ಥರಾದ ತಿಮ್ಮಪ್ಪ ಹೆಚ್ ಗೌಡ ಅವರು ನಮ್ಮ ಇಂದಿನ ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಮಯ 2:30 ಕೇಳೋಣ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 20%ರಷ್ಟಿದ್ದ ದಕ್ಷಿಣ ರಾಜ್ಯಗಳು ದೇಶದ ಜಿಡಿಪಿಗಳು ಶೇಕಡ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಕಂಡ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಧ್ವನಿ ಮತ್ತು ಪ್ರಭಾವ ಕೇವಲ

0: ಸಂಖ್ಯೆಗಳ ಆಧಾರದ ಮೇಲೆ ಕಡಿಮೆಯಾಗಬಾರದು ಹಾಗೂ 1971 ಜನಸಂಖ್ಯಾ ಆಧಾರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇದೇ ವೇಳೆ ಮುಂಬರುವ ಜನಗಣತಿಯವರೆಗೆ ಕಾಯದೆ ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳ ಮಿತಿಯೊಳಗೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಮಂಡಳಿ ನಿರ್ಣಯ ಕೈಗೊಳ್ಳಬೇಕೆಂದು ಕೋರಿದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 6ನೇ ದಿನದ ವಿಧಾನಸಭಾ ಕಲಾಪ ಇಂದು ನಡೆಯುತ್ತಿದ್ದು, ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಒಬ್ಬ ಸದಸ್ಯರಿಂದ ಸದನದ ಎಲ್ಲ ಸದಸ್ಯರ ಸಮಯ ಅಪವ್ಯಯವಾಗುತ್ತಿದೆ. ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿದ್ದರೂ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನಾಗೇಂದ್ರ ಅವರ ವಿರುದ್ದ ಯಾವುದೇ ಪ್ರಕರಣವಿಲ್ಲ ಎಂದು ತಿಳಿಸಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಇವೆಲ್ಲದರ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆ 12,000 to 14,000 ರೂಪಾಯಿವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಬಳಿಕ ನಡೆದ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಗಳಿಗೆ ಕಡಿವಾಣ ಹಾಕುವ ವಿಷಯ ಮುನ್ನೆಲೆಗೆ ಬಂತು. ಈ ಕುರಿತು ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್, ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪದ ಸಮಯದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸುಗಮ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಸಭಾಧ್ಯಕ್ಷರು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು. ಬರ ಪರಿಸ್ಥಿತಿ, ಸಚಿವ ನಾಗೇಂದ್ರ ಅವರ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು. ವಿಧಾನಪರಿಷತ್ನಲ್ಲೂ ಇಂದು ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಸುಗಮ ಕಾರ್ಯಕಲಾಪಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆ ಸಾಹಿತ್ಯ ಕ್ಷೇತ್ರದ ಹಲವು ಗಣ್ಯರು ಕರೆ ಮಾಡಿ ಸುಗಮ ಸದನ ನಡೆಸಲು ಮನವಿ ಮಾಡಿದ್ದು, ಅದರಂತೆ ಪ್ರಶ್ನೋತ್ತರ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿದ ಸಭಾಪತಿ, ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಸಚಿವರು ನೀಡಲಿದ್ದಾರೆ ಎಂದರು. ಆದರೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಿದರು. ರಾಯಚೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮೇಲ್ಮನೆಗೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ 2ನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಸಂಶೋಧನೆ ನಡೆಸಿರುವ ಮೈಸೂರು ಜಿಲ್ಲೆಯ ಸಾಧಕ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಅವರಿಗೆ ಉಪಮುಖ್ಯಮಂತ್ರಿ ಪ್ರದಾನ ಮಾಡಿದರು. 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ, ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ. ಸಮಾಜದಲ್ಲಿ ಸಮಾಜ ನಿರ್ಮಾಣಕ್ಕೆ ಉಭಯ ನಾಯಕರು ಗಮನಾರ್ಹ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಡಿ ದೇವರಾಜ ಅರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಸಚಿವರಾದ ಶಿವರಾಜ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿದ್ದು, ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿ ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸುಧಾರಣೆಗಳಿಗೆ ದೇವರಾಜ ಅರಸು ಅವರು ನಾಂದಿ ಹಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಈ ಭಾಗದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಶಿಲುಬೆಪುರ ಅರಣ್ಯದ ವಿವಿಧ ಕಡೆಗಳಲ್ಲಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದೇ ವೇಳೆ ಜಾಗೇರಿ ಬಳಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಶೂಟೌಟ್ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಉದ್ವಿಗ್ನತೆ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಈ ಕುರಿತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪವಲಯ ಅರಣ್ಯಾಧಿಕಾರಿ ವಿರಾಜ್ ಹೊಸೂರು ಮಾಹಿತಿ ನೀಡಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 3-4 ಹೆಕ್ಟೇರ್ ಪ್ರದೇಶದಲ್ಲಿ ಬೆಂಕಿ ಹಬ್ಬಿತ್ತು. ದುಷ್ಕರ್ಮಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಸಮಯ 2:40:30. ಈಗ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಅವಕಾಶ. ಇವತ್ತಿನ ಕಾರ್ಯಕ್ರಮಕ್ಕಾಗಿ ನಾವು ಆರಿಸಿಕೊಂಡಿರುವ ಸಿನಿಮಾ ಸತ್ಯ ಹರಿಶ್ಚಂದ್ರ. 1965 ಬಂದ ಕನ್ನಡ ಸಿನಿಮಾ, ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನ, ಕೆ ವಿ ರೆಡ್ಡಿಯವರು ನಿರ್ಮಿಸಿದ ಒಂದು ಕನ್ನಡ ಮಹಾಕಾವ್ಯ ಅಂತಲೇ ಈ ಸಿನಿಮಾವನ್ನು ಬಣ್ಣಿಸಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಪೌರಾಣಿಕ ಕೃತಿ, ಸತ್ಯ ಹರಿಶ್ಚಂದ್ರ ಒಂದು ಮಹಾಕಾವ್ಯವನ್ನು ಆಧರಿಸಿದಂತಹ, ಕಥೆಯನ್ನು ಆಧರಿಸಿದ ಚಿತ್ರ ಇದು. 1965 ಬಂತು ಅಂದರೆ ಇದು ಸತ್ಯ ಹರಿಶ್ಚಂದ್ರನನ್ನು ಆಧರಿಸಿದ ಎರಡನೆಯ ಕನ್ನಡ ಸಿನಿಮಾ. 1943 ಕೂಡ ಒಂದು ಸತ್ಯ ಹರಿಶ್ಚಂದ್ರ ಅನ್ನುವ ಸಿನಿಮಾ ಬಂದಿತ್ತು. ಅದೇ ಟೈಮಲ್ಲಿ ಈ ಸಿನಿಮಾದ ತೆಲುಗು ಆವೃತ್ತಿಯನ್ನು ರೆಡ್ಡಿಯವರು ನಿರ್ಮಾಣ ಮಾಡಿದರು. ಅದರಲ್ಲಿ ಎನ್ ಟಿ ರಾಮರಾವ್ ಅವರು ನಟಿಸಿದರು ಸತ್ಯ ಹರಿಶ್ಚಂದ್ರ ಪಾತ್ರದಲ್ಲಿ. ಈ ಒಂದು ಸಿನಿಮಾ, ಸತ್ಯ ಹರಿಶ್ಚಂದ್ರ ಸಿನಿಮಾ, 13ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕನ್ನಡದ ಅತ್ಯುತ್ತಮ ಚಿತ್ರ ಅಂತ ಹೇಳಿ ರಾಷ್ಟ್ರಪತಿಗಳ ಬೆಳ್ಳಿ ಪದಕವನ್ನು ಕೂಡ ಪಡ್ಕೊಳ್ತು. ಈ ಸಿನಿಮಾ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತು. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಇದನ್ನು ಬಣ್ಣಿಸಲಾಗಿದೆ. ನಮಗೆಲ್ಲ ತಿಳಿದಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಉದಯ್ಕುಮಾರ್, ನರಸಿಂಹರಾಜು, ಎಂ ಪಿ ಶಂಕರ್, ಕೆ ಎಸ್ ಅಶ್ವಥ್, ಬೇಬಿ ಪದ್ಮಿನಿ, ಎಚ್ ಆರ್ ಶಾಸ್ತ್ರಿ, ದ್ವಾರಕೀಶ್ ಅವರು, ರತ್ನಾಕರ, ವಿಜಯಲಕ್ಷ್ಮಿ, ರಾಜಶ್ರೀ, ಮೀನಾಕುಮಾರಿ,

0: ಹೀಗೆ ಬಹಳಷ್ಟು ಜನರ ತಂಡ ಇದೆ. ವಾಣಿಶ್ರೀ ಅವರು ನೃತ್ಯಗಾರ್ತಿಯಾಗಿ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಹಾಡುಗಳಿಗೆ ಸಾಹಿತ್ಯವನ್ನು ನೀಡಿದವರು ಹುಣಸೂರು ಕೃಷ್ಣಮೂರ್ತಿ ಅವರು. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು. ಹಾಡುಗಳನ್ನು ಹಾಡಿದ್ದಾರೆ ಘಂಟಸಾಲ ಅವರು, ಪಿ ಲೀಲಾ, ಪಿ ಸುಶೀಲಾ, ನಾಗೇಂದ್ರಪ್ಪ, ಸ್ವರ್ಣಲತಾ, ಜಗನ್ನಾಥ್, ಬಿ ಗೋಪಾಲಂ, ಇವರೆಲ್ಲರ ಒಂದು ಹಾಡುಗಾರಿಕೆ ಇದೆ. ಈ ಒಂದು ಇದರಲ್ಲಿ ಕೇಳೋಣ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಒಂದು ಸಂಗೀತ ಸಂಯೋಜನೆ ಕೂಡ ಈ ಹಾಡುಗಳಿಗಿದೆ. ನಮ್ಮ ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರ 1965 ಬಂತಲ್ಲ, ಆ ಸಿನಿಮಾದ ಒಂದಷ್ಟು ಹಾಡುಗಳು ಇವತ್ತಿನ ಚಿತ್ರತಾನಕ್ಕಾಗಿ.
1: ನಾಳೆ ನಮ್ಮ ಸಿಹಿದಿನ.

0: ಅಸನ್ನ ಜಾಜಿ ಹೂವ ದಂಡೆ ಕಟ್ಟಿ ನಾನು ಹುಣ್ಣಿಮೆ ರಾತ್ರಿಯಲ್ಲಿ ಕಾದುಕೊಂಡು ಕೂತಿವಿನಿ ಬಾರಯ್ಯ ಮೂಡಿಕೊಂಡು
1: ಬರ್ತೀವಿ ಬರ್ತೀವಿ

0: ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡುಗಳನ್ನು ಕೇಳಿ ನೀವೆಲ್ಲ ಪ್ರೀತಿಯಿಂದ ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಈ ಹಾಡನ್ನು ಕೇಳುವಾಗ ಮನಸ್ಸಿಗೆ ಖುಷಿಯಾಗುತ್ತೆ ಅಂತ ಹೇಳಿದಿರಿ. ಮತ್ತು ಅದು ಯಾವಾಗ ಮರುಪ್ರಸಾರ ಆಯಿತು, ಯಾವಾಗ ಕಲರ್ನಲ್ಲಿ ಬಂತು ಅಂತ ಕೂಡ ಹೇಳಿದಿರಿ. ತುಂಬ ಸಲ ನೋಡಿದ್ದೀವಿ ಈ ಸಿನಿಮಾಗಳನ್ನು ಅಂತ ಕೂಡ ನಿಮ್ಮ ಸಂದೇಶಗಳು ಹೇಳ್ತಾ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿ ನೀವೆಲ್ಲರೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಚಿತ್ರತಾನ ಕಾರ್ಯಕ್ರಮದಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಈಗ ಸಮಯ ಸರಿಯಾಗಿ 3 ಗಂಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ. ಮತ್ತೆ 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಮಾತುಕತೆ, ಹಾಡು, ಮಾಹಿತಿ ಎಲ್ಲವೂ ಕೂಡ ನಿರಂತರವಾಗಿ ಪ್ರಸಾರ ಆಗ್ತಾ ಇರುತ್ತೆ. ತಪ್ಪದೆ ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಅಂದರೆ ಇದು ನಿಮ್ಮ ನಿತ್ಯದ ಸಂಗಾತಿ.
1: ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರಿಲಿ ಧಡ್ಕನ್. ಅಗಲಾ ಕಾರ್ಯಕ್ರಮ ಹೈ ಸಖಿ ಸಹೇಲಿ, ಬಸ್ ಕುಛ್ ಪಲೋ ಕಾ ಇಂತಜಾರ್ ಕೀಜಿಯೇ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి.
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ನಮಸ್ತೆ. ವನ್ನಿ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ 102.9 FM. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಪರಿಮಳ ಕಾರ್ಯಕ್ರಮ ಅಂದಾಗ ನಮ್ಮ ಮಾತುಕತೆ ಎಲ್ಲವೂ ಕೂಡ ಸಿನಿಮಾ ಸುತ್ತಾನೇ ಸಾಗುತ್ತೆ. ಹಾಗಾದರೆ ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಮಾಹಿತಿ? ಈ ದಿನದ ಪರಿಮಳ ಯಾವ ಪರಿಮಳವನ್ನ ಬೀರುತ್ತೆ ಅಂತ ನಾವು ಗಮನಿಸೋಣ. ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾಡನ್ನ ಕೇಳಿ ನಮ್ಮ ಮಾತುಕತೆ ಶುರು ಮಾಡೋಣ. ಲವ್ವೇ ಪಾಸ್ ಆಗಲಿ ಚಿತ್ರದ ಗೀತೆ ಕೇಳ್ಕೊಂಡು ಬನ್ನಿ. ಶ್ರೀನಿವಾಸನ್ ಮತ್ತು ದಿವ್ಯಾ ರಾಘವನ್ ಅವರು ಹಾಡಿರುವ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. 4:55 ಸಮಯ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾರುಲಿ ಬಂಧು ಚಂದು.

ಹಾಡನಂತೂ ಕೇಳ್ಕೊಂಡು ಬಂದಾಯ್ತು. ಈಗ ಕಾರ್ಯಕ್ರಮವನ್ನು ಶುರು ಮಾಡಬೇಕು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ಪರಿಮಳ ತಂದಿದ್ದೀರಿ, ಯಾವ ಪರಿಮಳ ಬೀರುತ್ತೆ ಕಾರ್ಯಕ್ರಮ ಅಂತ ಕೂಡ ಮೆಸೇಜ್ಗಳು ಬಂದಿದೆ. ಇವತ್ತಿನ ಪರಿಮಳದಲ್ಲಿ ನಾವು 1975 ಸುತ್ತಮುತ್ತ ಚಿತ್ರರಂಗದ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. 1975 ಬಂದಂತಹ ಸಿನಿಮಾಗಳು ಯಾವುದು, ನಟ ನಟಿಯರು, ನಿರ್ದೇಶಕರು, ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಸಾಗೋಣ. ಜೊತೆಗೆ ಅದ್ಭುತವಾದ ಹಾಡುಗಳು ಕೂಡ ಇದ್ದದ್ದೇ. ಕನಸಲ್, ಮನಸಲ್, ನನಸಲ್, ನೆನೆಸಲ್, ಬಯಸಲ್, ಕೇಳಿಸಲ್, ಓದಿಸಲ್, ಮೆಸೇಜ್ ಕಳಿಸಲ್, ಸದಾ ನಮ್ಮ ಜೊತೆಯಲ್ಲಿ ವಿವಿಧ ಭಾರತಿ 102.9 FM. 1970 ಸಂದರ್ಭದಲ್ಲಿ ನಾವು ಸಾಕಷ್ಟು ಸಿನಿಮಾಗಳನ್ನು ನಾವು ಗಮನಿಸಬಹುದು. ಬೆಳವಲದ ಮಡಿಲಲ್ಲಿ, ದಾರಿ ತಪ್ಪಿದ ಮಗ, ಭಾಗ್ಯಜ್ಯೋತಿ, ಬಿಳಿ ಹೆಂಡತಿ, ದೇವರ ಗುಡಿ, ದೇವರ ಕಣ್ಣು, ಹಂಸಗೀತೆ, ಕಳ್ಳಕುಳ್ಳ, ಕಾವೇರಿ, ಮಯೂರ, ಶುಭಮಂಗಳ, ತ್ರಿಮೂರ್ತಿ ಸೇರಿದ ಹಾಗೆ ಮತ್ತಷ್ಟು ಚಿತ್ರಗಳ ಹೆಸರುಗಳನ್ನು ನಾವು ನೆನಪು ಮಾಡಿಕೊಳ್ಬಹುದು. 1975 ಅಂತ ಹೇಳಿದ್ರೆ ಅದು ಕನ್ನಡ ಚಿತ್ರರಂಗದ ಒಂದು ಸುವರ್ಣ ಯುಗ ಅಂತಲೇ ಹೆಸರಿಸ್ತಾರೆ. ಈ ಸಂದರ್ಭದಲ್ಲಿ ಪ್ರಸಿದ್ಧ ಸಾಹಿತ್ಯ ಕೃತಿಗಳನ್ನು ಆಧರಿಸಿದ ಕಲಾತ್ಮಕ ಜನಪ್ರಿಯ ಸಿನಿಮಾಗಳು ನಿರ್ಮಾಣ ಆದವು, ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸಿದ್ವು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ಆರತಿ, ಜಯಂತಿ ಮುಂತಾದ ದಿಗ್ಗಜ ನಟ ನಟಿಯರು ಕೂಡ ಈ ಅವಧಿಯಲ್ಲಿ ಬೆಳೆದು ಸಾಗಿ ಮುಂದೆ ಬಂದರು. 1975 ಸುತ್ತಮುತ್ತಲ ಚಿತ್ರರಂಗದ ಕಡೆಗೆ ಒಂದಿಷ್ಟು ಗಮನ ಹರಿಸ್ತಾ ಚಂದದ ಹಾಡುಗಳ ಜೊತೆಗೆ ಪರಿಮಳ ಕಾರ್ಯಕ್ರಮ ಸಾಗ್ತಾ ಇದೆ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ

ಪರಿಮಳ ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಚಂದದ ಹಾಡು ಅಂತ ಅಂದಾಗ ಚಂದ್ರಚಕೋರಿ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿ, ಎಸ್ ನಾರಾಯಣ್ ಅವರು ಬರೆದ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

14:12 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿ 1975 ಸುತ್ತಮುತ್ತ 1975 ನೀವು ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ಓದ್ತಾ ಇದ್ರ, ವೃತ್ತಿಯಲ್ಲಿದ್ರ, ಅಥವಾ ಎಷ್ಟೋ ಜನ ಹುಟ್ಟೆ ಇರಲಿಲ್ಲ.

ಕಾಣುತ್ತೆ. ಆದರೆ 1975 ಅದೊಂದು ಚಂದದ ಕಾಲ. ಬರೀ ಸಿನಿಮಾ ಮಾತ್ರ ಅಲ್ಲ, ಬದುಕು ಕೂಡ ಸುಂದರವಾಗಿತ್ತು, ಎಲ್ಲವೂ ಸಹಜವಾಗಿತ್ತು. ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು, ಬೆಂಕಿ, ಬಿಸಿಲು, ಮಳೆ, ಚಳಿ ಇವೆಲ್ಲವೂ ಕೂಡ ಸರಿಯಾಗೇ ಇತ್ತು. ಹಾಗೆ ಕನ್ನಡ ಚಿತ್ರರಂಗ ಕೂಡ ಕುಹು ಕುಹು ಅಂತ ಕೋಗಿಲೆಯ ಗಾನವನ್ನು ಹಾಡ್ತಾ ಇತ್ತು. 1975 ಸಂದರ್ಭದಲ್ಲಿ ಅದ್ಭುತವಾದಂತಹ, ಅಂದರೆ ಒಂದು ಮೈಲಿಗಲ್ಲು ಅನ್ನುವಂತಹ ಸಿನಿಮಾಗಳ ನಿರ್ಮಾಣ ಆಯಿತು ಕನ್ನಡ ಚಿತ್ರರಂಗದಲ್ಲಿ. ಅದು ಚೋಮನದುಡಿ, ಮಯೂರ, ಹಂಸಗೀತೆ. ಅಂದರೆ ಚೋಮನದುಡಿ ಬಂದದ್ದು ಕೂಡ 1975 ಬಿ ವಿ ಕಾರಂತರ ನಿರ್ದೇಶನ, ಶಿವರಾಮ ಕಾರಂತರ ಕಾದಂಬರಿಯನ್ನು ಆಧರಿಸಿದ ಈ ಸಿನಿಮಾ ಶ್ರೇಷ್ಠ ರಾಷ್ಟ್ರ ಪ್ರಶಸ್ತಿ ಅಂದರೆ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಐತಿಹಾಸಿಕ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಕೂಡ ಮಯೂರ, ಅದು ಕೂಡ 1975 ಬಂದಿದ್ದು. ಇದರ ಜೊತೆಗೆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಸಂಗೀತ ಪ್ರಧಾನ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಹಂಸಗೀತೆ ಬಂತು. ಅದಾದಮೇಲೆ ಆ ಸಂದರ್ಭದಲ್ಲಿ ಇದ್ದಂತಹ ನಿರ್ದೇಶಕರು ಅಂತ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು, ಬಿ ವಿ ಕಾರಂತ, ಜಿ ವಿ ಅಯ್ಯರು, ಎಸ್ ಕೆ ಭಗವಾನ್ ಅವರಂತಹ ದಿಗ್ಗಜ ನಿರ್ದೇಶಕರು ವಾಸ್ತವಿಕ ಕಥೆಗಳನ್ನು ತೆರೆ ಮೇಲೆ ತಂದರು. ಅವರ ಜೊತೆಗೆ ಸಾಥ್ ಕೊಟ್ಟವರು ರಾಜನ್ ನಾಗೇಂದ್ರ, ಜಿ ಕೆ ವೆಂಕಟೇಶ್, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯ ಅದೆಷ್ಟೋ ಹಾಡುಗಳು ಇವತ್ತಿಗೂ ಕೂಡ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ. ಹಾಗೆಯೇ 1975 ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕಲೆಗೆ ವಾಣಿಜ್ಯಾತ್ಮಕ ಸಿನಿಮಾಗಳ ಒಂದು ಅದ್ಭುತ ಸಮನ್ವಯವನ್ನು ಸಾಧಿಸಿದ್ದು ಕೂಡ 75 ದಶಕದಲ್ಲಿ. ಸಾಕಷ್ಟು ಭರ್ಜರಿ ಸಿನಿಮಾಗಳು ಯಶಸ್ಸನ್ನು ತಂದುಕೊಡ್ತು, ಮತ್ತು ಒಂದಷ್ಟು ಚಿತ್ರರಂಗದ ವೃತ್ತಿ ರಂಗಭೂಮಿಯಲ್ಲಿರುವಂಥ ಚಿತ್ರ ಜಗತ್ತಿನ ದಿಗ್ಗಜರ ವೃತ್ತಿ ಜೀವನಕ್ಕೆ ಒಂದಷ್ಟು ತಿರುವನ್ನು ಕೂಡ ಕೊಟ್ಟವು. ಈಗಾಗಲೇ ಹೇಳಿದ ಹಾಗೆ ಮಯೂರ ಸಿನಿಮಾ ಅಂತೂ ಆ ವರ್ಷದ ಅತಿ ದೊಡ್ಡ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳ್ತು. ಅಂದರೆ ಕದಂಬ ರಾಜವಂಶದ ಒಂದು ಕಥೆಯನ್ನು ಆಧರಿಸಿದ ಈ ಸಿನಿಮಾ ಮಯೂರ. ಮಯೂರ ಸಿನಿಮಾದ ಹಾಡುಗಳು, ಅದರಲ್ಲಿ ಬರುವಂತಹ ಡೈಲಾಗ್ಗಳು, ಸಿನಿಮಾನೇ ಯಾವತ್ತಿಗೂ ಒಂದು ಮೈಲಿಗಲ್ಲಾಗಿ ನಿಂತಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಡಬಲ್ ಆ್ಯಕ್ಟಿಂಗ್ ಇರುವಂಥ ದಾರಿ ತಪ್ಪಿದ ಮಗನೂ ಕೂಡ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ತ್ರಿಮೂರ್ತಿ ಎನ್ನುವಂಥ ಸಿನಿಮಾ, ಕಲಾತ್ಮಕ ಸಿನಿಮಾಗಳಲ್ಲಿ ಕಾರಂತರ ನಿರ್ದೇಶನದ ಚೋಮನದುಡಿ, ಇದು ಒಂದು ತಾರತಮ್ಯವನ್ನು, ಬಡತನವನ್ನು ಬಹಳ ಯಶಸ್ವಿಯಾಗಿ ಜನರಿಗೆ, ಸಮಾಜಕ್ಕೆ ತೆರೆದಿಟ್ಟಂಥ ಸಿನಿಮಾ, ಇದು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತು. 1975 ಅಂತ ಹೇಳಿದಾಗ ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಎಜುಕೇಷನ್ನು, ನಿಮ್ಮ ವೃತ್ತಿ, ನೀವು ಯಾವ ಊರಲ್ಲಿದ್ದಿರಿ, ಈ ಥರದ್ದೇನಾದರೂ ನೆನಪಾಗುತ್ತಾ, ಯಾವ ಸಿನಿಮಾಗಳಾದರೂ ನೆನಪಾಗುತ್ತೆ ಅಂತ ಅನಿಸಿದ್ರೆ ಅದನ್ನು ಕೂಡ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು.

ನಾಲ್ಕು ಗಂಟೆ 4:35 ಸಮಯದಲ್ಲಿ ಒಂದು ಹಾಡು ಕೇಳಿದ್ರಲ್ಲ, ಪ್ರೀತಿಸಲೇಬೇಕು ಚಿತ್ರದ ಗೀತೆ. ಉದಿತ್ ನಾರಾಯಣ್, ಅರ್ಚನಾ ಉಡುಪ ಅವರ ಧ್ವನಿಗಳು. ಪಲ್ಲವಿ ಪ್ರಕಾಶ್ ಅವರು ಬರೆದ ಗೀತೆಗೆ ಚೈತನ್ಯ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. 1975 ಕನ್ನಡ ಚಿತ್ರರಂಗ ಸುವರ್ಣ ಯುಗ ಅಂತಲೇ ಕರೆಸ್ಕೊಳ್ಳುತ್ತೆ. ಮೈಲಿಗಲ್ಲು ಅನಿಸುವಂತಹ ಸಿನಿಮಾಗಳು, ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡ ಸಿನಿಮಾಗಳ ನಿರ್ಮಾಣ ಈ ಸಂದರ್ಭದಲ್ಲಿ ಆಯಿತು. ಕಲಾತ್ಮಕ ವಾಣಿಜ್ಯ ಸಿನಿಮಾಗಳ ಸಂಗಮ ಈ ಸಂದರ್ಭದಲ್ಲಿ ಆಯಿತು. ಒಂದಷ್ಟು ಹಿರಿಯ ನಟ ನಟಿಯರು, ಅದು ರಾಜ್ಕುಮಾರ್ ಇರಬಹುದು, ಜಿ ವಿ ಅಯ್ಯರ್ ಅವರು, ವಿಷ್ಣುವರ್ಧನ್, ಆರತಿ, ಜಯಂತಿ, ಪುಟ್ಟಣ್ಣ ಕಣಗಾಲ್, ಇವರೆಲ್ಲ ದಿಗ್ಗಜರೆಲ್ಲ ಸೇರಿ ಸಿನಿಮಾ ಪ್ರಪಂಚದ ಸಾಧ್ಯತೆಗಳನ್ನು ವಿಸ್ತರಿಸಿ ಜನರಿಗೆ ಭರಪೂರ ಮನರಂಜನೆಯ ಮಹಾಪೂರವನ್ನೇ ಹರಿಸಿದರು. ಹಂಸಗೀತೆ ಸಿನಿಮಾ ಇದು ಚಿಕ್ಕಣ್ಣಯ್ಯ ಅವರ ಕಾದಂಬರಿಯನ್ನು ಆಧರಿಸಿದ್ದು, ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಶಾಸ್ತ್ರೀಯ ಸಂಗೀತ ಪ್ರಧಾನ ಸಿನಿಮಾ. ಇದು ಕೂಡ ರಾಷ್ಟ್ರಮಟ್ಟದಲ್ಲಿ ಅಪಾರವಾದ ಪ್ರಶಂಸೆಯನ್ನು ಪಡ್ಕೊಳ್ತು. ಇನ್ನು ಪ್ರಸಿದ್ಧ ಕಾದಂಬರಿಗಾರ್ತಿ ವಾಣಿಯವರ ಕಥೆಯನ್ನು ಆಧರಿಸಿದ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಸಿನಿಮಾ ಶುಭಮಂಗಳ ನಮಗೆಲ್ಲ ಗೊತ್ತೇ ಇದೆ. ಆ ಸಿನಿಮಾದ ಹಾಡುಗಳು, ಕಥೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚಂದ ಅನಿಸುವ ಹಾಗೆ ಸಿನಿಮಾ ಇದೆ. ಬಿಳಿ ಹೆಂಡತಿ ಕೂಡ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾ. ಇದು ಅವತ್ತಿನ ಕಾಲದಲ್ಲಿ ಹೆಣ್ಣು ಮತ್ತು ಗಂಡು ಸಾಮಾಜಿಕವಾಗಿ ಇದ್ದಂಥ ಒಂದಷ್ಟು ವಿಚಾರಗಳ ಕುರಿತು ಬೆಳಕು ಚೆಲ್ಲಿದಂತಹ ಸಿನಿಮಾ ಬಿಳಿ ಹೆಂಡತಿ. ಮತ್ತು ವಿಷ್ಣುವರ್ಧನ್ ಅವರ ಕಳ್ಳಾಕುಳ್ಳ ಇರಬಹುದು, ಒಂದೇ ರೂಪ ಎರಡು ಗುಣ ಸಿನಿಮಾಗಳು, ವಿಷ್ಣುವರ್ಧನ್ ಅವರು ಅವತ್ತಿಗೂ ಕೂಡ ಒಂದು ಮಾಸ್ ಹೀರೋ ಆಗಿ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಂಡ್ರು. ಆರತಿ ಮತ್ತು ಜಯಂತಿ ಇವರಿಬ್ಬರು ಕೂಡ ಗ್ಲಾಮರ್ ಮಾತ್ರ ಅಲ್ಲ, ನಟನೆಗೆ ಪ್ರಾಮುಖ್ಯ

ಚಿತ್ರ ಇರುವಂತಹ ವಿಭಿನ್ನ ಪಾತ್ರಗಳ ಮೂಲಕ ಮಹಿಳಾ ಪ್ರಧಾನ ಚಿತ್ರಗಳಿಗೆ ಶಕ್ತಿಯನ್ನ ತುಂಬಿದ್ರು 1975 ಸಂದರ್ಭದಲ್ಲಿ. ಏನೋ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಾಕಷ್ಟು ಜನ ಹೇಳ್ತಾ ಇದ್ರೆ 1975 ಅಂದ್ರೆ ಟೆಂಟ್ ಕಾಲದ ಸಿನಿಮಾಗಳ ಜಮಾನ, ಪುಣ್ಯವಂತ ಜನ ಅವಾಗ ಅಂತ ಅನುಷ್ ಅವರು ಹೇಳಿದ್ರೆ, ಹರೀಶ್ ಅವರು ನಾನು 75 ಎರಡನೇ ಕ್ಲಾಸ್ ಓದ್ತಾ ಇದ್ದೆ ಬೆಂಗಳೂರು ಶೇಷಾದ್ರಿಪುರಂ ಶಾಲೆನಲ್ಲಿ ಅಂತ ಹೇಳ್ತಾ ಇದ್ರೆ, ಎರಡನೇ ಕ್ಲಾಸ್ ಅಂದರೆ ಎಷ್ಟಿರಬಹುದು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನೆಲಪ್ರಸಾದ್ ಅವರು, ನಾನು 7 ಹುಡುಗ ಆಗಿದ್ದೆ ಅವಾಗ, ನಾನು ಮಯೂರ ಸಿನಿಮಾವನ್ನು ಸಂಜಯ್ ಥಿಯೇಟ್ರಲ್ಲಿ ನೋಡಿದ್ದೆ ಅಂತ ನೆನಪು ಮಾಡಿಕೊಂಡ್ರೆ, ಒಬ್ಬರು ಹೇಳ್ತಾ ಇದ್ರೆ ಪ್ರಸನ್ನ ಯಲಹಂಕದಿಂದ 75 ನಾನು ಹಾಸನದಲ್ಲಿ 5 ಕ್ಲಾಸ್ ಕೆ ಆರ್ ಪುರಂ ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದೆ, ಮಯೂರ ಸಿನಿಮಾ ನೋಡಿದ್ದೆ ನಾನು ಅಂತ ಹೇಳಿ ಅವರು ತಮ್ಮ ನೆನಪನ್ನು ಹಂಚಿಕೊಳ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ರೆ, ನಮಸ್ತೆ, ಸಂಸ್ಕಾರ ಒಂದೊಂದು ಕಾಲದಲ್ಲಿ ಇನ್ನೂ ಮುಂತಾದ ಸಿನಿಮಾಗಳ ನೆನಪು ಬರ್ತಾ ಇದೆ, ಇಂಥವುಗಳನ್ನೆಲ್ಲ ಮತ್ತೆ ಮತ್ತೆ ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ನೀವು ಕೂಡ 1975 ನೋಡಿದಂತಹ ಸಿನಿಮಾ ಯಾವುದಾದ್ರೂ ನೆನಪಿದ್ರೆ, ಎಲ್ಲಿದ್ರಿ, ಯಾವ ಊರಲ್ಲಿದ್ದೀರಿ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ರಿ, ಆ ಥರದ ನೆನಪುಗಳೇನಾದರೂ ಬಂದರೆ ಖಂಡಿತ ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9484091092 9483091029. ಇದು ವಿವಿಧ ಭಾರತಿಯ ವಾಟ್ಸಪ್ ಸಂಖ್ಯೆ. ನೀವು ಕೇಳ್ತಾ ಇರೋದು ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮ ಅಂದಾಗ ವಿವಿಧ ಭಾರತಿಯಲ್ಲಿ ಸಿನಿಮಾ ಸುತ್ತಮುತ್ತ, ಸಿನಿಮಾ ನಟ ನಟಿಯರು, ಸಿನಿಮಾಗಳ ಮಾಹಿತಿಯನ್ನು ಹೊತ್ತು ಬರುವಂಥ ಒಂದು ಭರಪೂರ ಮನರಂಜನೆಯ ಮಹಾಪೂರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ನೀನಂದ್ರೆ ಇಷ್ಟ ಚಿತ್ರದ ಒಂದು ಹಾಡು ಕೇಳಿ ಬಂತು. ರಾಜೇಶ್ ಕೃಷ್ಣನ್, ಅನುರಾಧ ಶ್ರೀರಾಮ್ ಅವರು ಹಾಡಿದ್ದು, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಭಾರದ್ವಾಜ್ ಅವರ ಸಂಗೀತ ಇತ್ತು. ಘಮ್ ಘಮ್ ಘಮ್ ಘಮ್ ಅಂತ ಹಾಡನ್ನ ಹಾಡಿದವರು ಮನು ಮತ್ತೆ ಅನುರಾಧ ಶ್ರೀರಾಮ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಹೃದಯವಂತ ಚಿತ್ರದ ಗೀತೆಯನ್ನ ಕೇಳಿದ್ದು. ಹಾಗೇನೆ ಘಮ ಘಮ ಘಮ ಅಂತ ಸಂದೇಶಗಳ ಸುರಿಮಳೆ ಕೂಡ ಆಗಿದೆ. ಹಿರಿಯಣ್ಣ ನೆಲಮಂಗಲದಿಂದ ಹೇಳ್ತಾ ಇದ್ರೆ, 1975ರಲ್ಲಿ ನನಗೆ 13 ವರ್ಷ, 8ನೇ ಕ್ಲಾಸ್ ಓದ್ತಾ ಇದ್ದೆ. ವಿಷ್ಣುವರ್ಧನ್, ಅಂಬರೀಷ್, ಶ್ರೀನಾಥ್, ಶಂಕರ್ನಾಗ್ ಎಲ್ಲರೂ ಸುಮಾರು 15-16 ಚಿತ್ರದಲ್ಲಿ ನಟಿಸಿದ್ದಾರೆ. ಎಲ್ಲ ಸಿನಿಮಾಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡ್ತಾ ಇದ್ವು, ಹಾಗೆಯೇ ನೋಡುವಂತೆ ಇರ್ತಾ ಇದ್ವು. ಸಂಸಾರ ಸಮೇತ ನೋಡುವ ಸಿನಿಮಾಗಳು. ರಾಜ್ಕುಮಾರ್ ಅವರಂತೂ ಅದ್ಭುತ. ನಾನು ಕೂಡ ಮನೆಗೆ ಹೇಳಿದೆ, 2-3 ಸಿನಿಮಾಗಳನ್ನು ನೋಡಿದ್ದೇನೆ ಅಂತ ಹೇಳ್ತಾರೆ. ಆಹಾ. ಇನ್ನೊಬ್ಬರು ಶಿರೋಳದಿಂದ ಮಯೂರ ಸಿನಿಮಾ ನನಗೆ ನೆನಪಾಯಿತು ಅಂತ ಹೇಳಿ ಉದಯ್ ಟೈಲರ್ ಅವರು ಹೇಳಿದ್ರೆ, 3ನೇ ಕ್ಲಾಸ್ ಇದ್ದಾಗ ಶುಭ ಮಂಗಳ ನೋಡಿದ ನೆನಪಾಗ್ತಾ ಇದೆ ಅಂತ ರಾಜ್ಕುಮಾರ್ ಕಾತರ್ಕಿ ಕೆ ಎಚ್ ಪಿ ಕಾಲೋನಿ ಹರಿಹರದಿಂದ ಹೇಳಿದ್ರೆ, ನಾನು ಮೊದಲು ನೋಡಿದ ಸಿನಿಮಾ ಗಂಧದ ಗುಡಿ ತುಂಬ ಇಷ್ಟ ಆಗಿತ್ತು ಅಂತ ಕಲಬುರಗಿಯಿಂದ ಚಂದುಲಾಲ್ ಅವರ ಸಂದೇಶ ಹೇಳ್ತಾ ಇದೆ. ನಾಗರಾಜ್ ಕೊಡೇಕಲ್ ಅವರು ಹೇಳ್ತಾ ಇದ್ರೆ, 1975 ಜನವರಿ 3ಕ್ಕೆ ನಮ್ಮೂರಿನ ಚಿತ್ರಮಂದಿರದಲ್ಲಿ ದೇವರಗುಡಿ ಸಿನಿಮಾ ಬಿಡುಗಡೆಯಾಗಿತ್ತು. ಅದೇ ದಿನ ನಾನು ವಿಷ್ಣುವರ್ಧನ್ ಅವರ ಅಭಿನಯದ ಈ ಸಿನಿಮಾವನ್ನು ನೋಡಿದೆ ಅಂತ ಹೇಳ್ತಾರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ, ನನಗಿನ್ನೂ ಆಗ 4 ವರ್ಷ, ಸರಿಯಾಗಿ ಯಾವುದೂ ನೆನಪಿಲ್ಲ. ಆದರೆ ಮಯೂರ ನಮ್ಮೂರು ಅಂದರೆ ತಾಳಗೊಂದದಿಂದ ನಮ್ಮೂರಿಗೆ 3 ಕಿಲೋಮೀಟ್ರ್ ಇತ್ತು. ಮಯೂರನ ಜನ್ಮಸ್ಥಳ ತಾಳಗುಂದ, ಅದು ನಮ್ಮೂರಿಗೆ ಬರೀ 3 ಕಿಲೋಮೀಟ್ರ್ ದೂರ ಇದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ ನನಗೆ ಅಂತ ಹೇಳ್ತಾರೆ. ಮತ್ತು ಏನಪ್ಪ ಯಾರಿವರು ಹೆಸರೇ ಹಾಕಿಲ್ಲ, ರಾಘವೇಂದ್ರ ಎಲ್ಲಿಂದ ಅಂತ ಗೊತ್ತಿಲ್ಲ. 1975ರಲ್ಲಿ ನನಗೆ ಬರೀ 2 ವರ್ಷ ಅಷ್ಟೇ ಅಂತ ಹೇಳಿದರೆ, ಹೀಗೆ ನಿಮ್ಮ ಸಂದೇಶಗಳು ಕೂಡ ಬಂದಿದೆ. 1975ರ ಸುತ್ತಮುತ್ತ ನೀವು ಎಲ್ಲಿದ್ರಿ, ಏನು ಮಾಡ್ತಾಯಿದ್ರಿ, ಹೇಗೆ ಇತ್ತು, ನೀವು ಸಿನಿಮಾ ನೋಡಿದ್ರ ನೆನಪಿದೆಯಾ ಅಂತ ಕೇಳಿದಕ್ಕೆ, ಇನ್ನು 1975ರ ಅವಧಿ ಕನ್ನಡ ಚಿತ್ರರಂಗಕ್ಕೆ ಬರೀ ಹಿಟ್ ಸಿನಿಮಾಗಳನ್ನು ಮಾತ್ರ ಕೊಡಲಿಲ್ಲ, ಒಂದು ತಾಂತ್ರಿಕತೆ, ಸಾಹಿತ್ಯ ಮತ್ತು ಹೊಸ ತಲೆಮಾರಿನ ನಟರ ಒಂದು ಉದಯಕ್ಕೆ ಕೂಡ ಒಂದು ಗಟ್ಟಿಯಾದ ಭದ್ರವಾದ ಅಡಿಪಾಯವನ್ನು ಹಾಕಿತ್ತು. ಹಾಗೆ ನೋಡೋದಾದರೆ ಭಾಗ್ಯಜ್ಯೋತಿ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿಯವರ ಅಭಿನಯದ ಸಿನಿಮಾ, ಕೌಟುಂಬಿಕ ಮೌಲ್ಯಗಳು ಮತ್ತು ಅವತ್ತಿನ ಕಾಲದ ಒಂದು ಅತ್ಯುತ್ತಮ ಸಿನಿಮಾಟೋಗ್ರಫಿಯನ್ನು ಹೊಂದಿದಂತಹ ಸಿನಿಮಾ ಆಗಿತ್ತು. ಕಳ್ಳಕುಳ್ಳ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಕಾಂಬಿನೇಷನ್ ಸಿನಿಮಾ, ಕಮರ್ಷಿಯಲ್, ಕಾಮಿಡಿ, ಆ್ಯಕ್ಷನ್, ಹೊಸ ಸಿನಿಮಾ ಆಯಾಮವನ್ನೇ ನೀಡಿತು. ಮತ್ತು ರಾಜನ್ ನಾಗೇಂದ್ರ ಅವರ ಜೋಡಿ ಶುಭಮಂಗಳ, ಮತ್ತು ಜಿ ಕೆ ವೆಂಕಟೇಶ್ ಅವರು ಮಯೂರ ಸಿನಿಮಾದ ಹಾಡುಗಳು, ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಯುಗಳ ಹಾಡುಗಾರಿಕೆ, ಇವೆಲ್ಲವೂ ಒಂದು ರೀತಿಯ ಅದ್ಭುತವಾದ ಅನುಭವವನ್ನು ಕೊಡುತ್ತೆ. ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಶಕ್ತಿ ಅವತ್ತಿನ ಕಾಲಕ್ಕೆ 1975ರಲ್ಲಿ ಕಾದಂಬರಿಯನ್ನು ಆಧರಿಸಿದ ಸಿನಿಮಾಗಳು, ಅದರಲ್ಲೂ ತರಾಸು, ವಾಣಿ, ಶಿವರಾಮ್ ಕಾರಂತರ ಸಿನಿಮಾಗಳನ್ನು ಆಧರಿಸಿದ ಸಿನಿಮಾಗಳಿಂದಾಗಿ ಸಿನಿಮಾಗಳಲ್ಲಿಯೂ ಕೂಡ ಒಂದು ಭಾಷೆಯ ಶುದ್ಧತೆ ಮತ್ತು ಗಂಭೀರವಾದ ಒಂದು ಕಥೆಯ ಹಂದರವನ್ನು ನಾವು ಗಮನಿಸಬಹುದು. ಹಾಗೆಯೇ ಒಂದಷ್ಟು ಪೋಷಕ ನಟರು ಕೂಡ ಆ ಕಾಲದಲ್ಲಿ ಸಿನಿಮಾಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟರು. ಅದು ಬಾಲಕೃಷ್ಣ ಅವರು, ತೋಗುದೀಪ್ ಶ್ರೀನಿವಾಸ್, ವಜ್ರಮುನಿ, ಎಂ ಪಿ ಶಂಕರ್ ಅವರಂತಹ ನಟ ನಟಿಯರು ಎಲ್ಲರ ಸಂಗಮದಿಂದಾಗಿ 1975ರ ಕಾಲಘಟ್ಟದ ಸಿನಿಮಾ ಅಂದರೆ ಅದೊಂದು ಅದ್ಭುತ ಲೋಕ ಅನ್ನುವ ಹಾಗೆ ಇತ್ತು.

ಪರಿಮಳ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಕೇಳ್ಕೊಂಡು ಬಂದ್ರಿ. ಹಾಟ್ ಬೀಟ್ಸ್ ಚಿತ್ರದ ಗೀತೆ ತಂಗಾಳಿ ಎಲ್ಲಿಂದ ಬೀಸುವೆ ಚಿತ್ರದ ಇದು ಹಾಟ್ ಬೀಟ್ಸ್ ಚಿತ್ರದ ಗೀತೆ ಆಗಿತ್ತು. ಹರಿಹರನ್ ಅವರು ಹಾಡಿದ್ರು. ತಂಗಾಳಿ ನಾಗರಾಜ್ ಅನ್ನುವರ ಸಾಹಿತ್ಯ, ವೆಂಕಟನಾರಾಯಣ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. 1975 ನೀವು ಎಲ್ಲಿದ್ರಿ, ಹೇಗಿದ್ರಿ, ಏನು ಮಾಡ್ತಾ ಇದ್ರಿ ಅಂತ ಕೇಳೋದಕ್ಕೆ ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ರೆ, ನಾನು 1975 ಹುಟ್ಟಿದ್ದು ಅಂತ ಹೇಳ್ತಾ ವಿವಿಧ ಭಾರತಿಗೆ ಧನ್ಯವಾದಗಳು. ವಿವಿಧ ಭಾರತಿ ಅಂದರೆ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಪಾಲಿನ ಪಾಕ ಶಾಲೆ ಮೃಷ್ಟಾನ್ನ ಇದ್ದ ಹಾಗೆ ಇಲ್ಲಿಯ ಎಲ್ಲ ವಿಚಾರಗಳು ಕೂಡ ಅಮೂಲ್ಯವಾಗಿರುತ್ತೆ. ಮನರಂಜನೆ ಆಗಿರಲಿ, ಮಾಹಿತಿ, ಶಿಕ್ಷಣ ಎಲ್ಲವೂ ಕೂಡ ಚಂದ ಅಂತ ಹೇಳ್ತಾರೆ ಅವರು. ಹಾಗೆಯೇ ಇಳಕಲ್ ತಾಲೂಕು ಶ್ಯಾಮೂರ್ತಿ ಅವರು 1975 ನಾನು ಹುಟ್ಟಿದ್ದು 1975 ವಿಚಾರವನ್ನು ಹೇಳ್ತಾ ಇದ್ರ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸುರೇಂದ್ರ ಅವರು ಕುಂದಾಪುರದಿಂದ ಶುಭ ಸಂಜೆ, ನನ್ನ ಫೇವ್ರೇಟ್ ಸ್ವಾತಿಮುತ್ತು ಹಾಡು ಕೇಳಿ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರೆ, ರಾಜ್ಕುಮಾರ್, ಶ್ರೀನಾಥ್, ಅನಂತನಾಗ್, ವಿಷ್ಣು, ಅಂಬರೀಷ್ ಇವರ ಸಿನಿಮಾಗಳು, ಸಾಂಸಾರಿಕ ಸಿನಿಮಾಗಳು, ಹಾಡುಗಳು ಕೂಡ ಚೆನ್ನಾಗಿರ್ತಾ ಇತ್ತು. ಈಗಲೂ ಕೂಡ ಅಂಥದ್ದೇ ಸಿನಿಮಾಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಿಘಟ್ಟದಿಂದ ಹೇಳಿದರೆ, ಜೇವರ್ಗಿ ತಾಲೂಕು ಸೊನ್ನದಿಂದ ಚನ್ನಪ್ಪ ಹಂಗರಗಿ ಮತ್ತು ಮನೆಯವರು, ನಾನು ಶುಭಮಂಗಳ ಸಿನಿಮಾ ನೋಡಿದೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಹಳೆಯ ಸಿನಿಮಾದ ಹಾಡುಗಳಲ್ಲಿ ಅರ್ಥ ಇದೆ. ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳ್ತಾರೆ. ನಾನು ಹುಟ್ಟೇ ಇರಲಿಲ್ಲ, ನಾನು ಹುಟ್ಟಿದ್ದು 90 ಅಂತ ಭಾಗ್ಯ ಅವ್ರು ಹೇಳ್ತಾರೆ. ನಾನು ನೋಡಿದ್ದು ನಾಡದೇವತೆ, ನಾಗದೇವತೆ ಸಿನಿಮಾವನ್ನು, ಆಮೇಲೆ ಯಜಮಾನ, ಕನಸುಗಾರ ಈ ರೀತಿಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. 1970 ಅಂತ ಹೇಳಿದಾಗ ಈಗಾಗಲೇ ಹೇಳಿದಾಗೆ ಬಹಳಷ್ಟು ಸಿನಿಮಾಗಳು, ಅದು ಕಳ್ಳಾಕುಳ್ಳ ಇದೊಂಥರ ಆ್ಯಕ್ಷನ್ ಮೂವಿ, ವಿಷ್ಣುವರ್ಧನ್ ಅವರ ಒಂದು ಆ್ಯಕ್ಷನ್ ಇರ್ಬೋದು, ಖದರ್ ಆಗಿರುವಂಥ ಮಾತುಗಳು, ಡೈಲಾಗ್ಸ್. ಕಳ್ಳಾಕುಳ್ಳ ಅಂದಾಗ ನಮ್ಗೆ ಗೊತ್ತಾಗುತ್ತೆ ದ್ವಾರಕೀಶ್ ಜೊತೆಗಿನ ಒಂದು ಜುಗಲ್ ಬಂದಿ, ಅದು ಈ ಸಿನಿಮಾದ ಮೂಲಕ ವಿಷ್ಣುವರ್ಧನ್ ಅವರ ಆ್ಯಕ್ಷನ್ ಇಮೇಜ್ಗೆ ಒಂದು ದೊಡ್ಡ ಮನ್ನಣೆಯನ್ನು ತಂದುಕೊಂಡಂತಹ ಸಿನಿಮಾ. ದೇವರಗುಡಿ ಕೂಡ ಹಾಗೇ ಒಂದು ಭಾವನಾತ್ಮಕ ನಂಟು, ಒಂದು ಕೋಪ ಎರಡನ್ನು ಕೂಡ ಮಿಕ್ಸ್ ಮಾಡಿದಂಥ ಸಿನಿಮಾ ವಿಷ್ಣುವರ್ಧನ್ ಭಾರತೀಯ ನಟನೆಯ ಈ ಸಿನಿಮಾ. ಸಮಾಜ ವ್ಯವಸ್ಥೆಯ ಪ್ರಶ್ನೆ ಮಾಡುವಂಥ ಶೈಲಿಯಲ್ಲಿ ಇದೆ. ನ್ಯಾಯ ನೀತಿ ಅಂತ ಮಾತಾಡುವ ಸಮಾಜಕ್ಕೆ ಇಲ್ಲಿ ಕಣ್ಣಿಲ್ಲ, ಇಲ್ಲಿ ಬಡವನ ಕಣ್ಣೀರಿಗೆ ಬೆಲೆ ಕೂಡ ಇಲ್ಲ, ಅರ್ಥ ಇಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಇರುವಂಥ ವಿಷ್ಣುವರ್ಧನ್ ಅವರ ಆ ಕಣ್ಣು, ಆ ಧ್ವನಿ, ಆ ವಿಶಿಷ್ಟ ಸ್ಟೈಲ್ ಎಲ್ಲವೂ ಕೂಡ ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಇನ್ನು ಒಂದೇ ರೂಪಾಯಿ ಎರಡು ಗುಣ, ಇದಂತೂ ಡಬಲ್ ಶೇಡ್ ಇರುವಂಥ ಪಾತ್ರ. ವಿಷ್ಣುವರ್ಧನ್ ಅವರ ಡೈಲಾಗ್ ಡೆಲಿವರಿ ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಒಬ್ಬನು ತುಂಬ ಕೂಲ್ ಕೂಲ್ ಕೂಲ್ ಸ್ವಭಾವ, ಆದರೆ ಮತ್ತೊಬ್ಬ ರಗಡ್ ಕೋಪದ ಯುವಕ. ಅವರ ಒಂದು ಆ ಸಂದರ್ಭದ ಒಂದು ಬೇಸ್ ವಾಯ್ಸ್ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು ಆ ಡೈಲಾಗ್ಗಳಿಗೆ. ಅಂದರೆ ಅವಾಗೆಲ್ಲ ನಟ ನಟಿಯರು, ಕಥೆ ಬರೆಯೋರು, ನಿರ್ದೇಶ ಎಲ್ಲರೂ ಕೂಡ ಭಾಷೆಗೆ, ಒಂದು ಭಾಷಾ ಶುದ್ಧತೆಗೆ, ಡೈಲಾಗ್ ಡೆಲಿವರಿಗೆ ಕೂಡ, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲಕ್ಕೂ ಕೂಡ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬ ಮುಖ್ಯವಾಗಿ ತಗೊಂಡು ಅದೆಲ್ಲದಕ್ಕೂ ಕೂಡ ಒತ್ತು ಕೊಡ್ತಾ ಇದ್ದ ಕಾರಣದಿಂದಲೇ ಅವತ್ತಿನ ಸಿನಿಮಾಗಳು ಇವತ್ತಿಗೂ ಯಾವತ್ತಿಗೂ ಎವರ್ ಗ್ರೀನ್, ನಿತ್ಯ ನೂತನ ಅನ್ನುವ ಹಾಗೆ ಮೂಡಿ ಬಂದಿದ್ದು. ನಾಗರಹಾವು ಸಿನಿಮಾಗಳಲ್ಲಿ ಬರುವಂಥ ವಿಷ್ಣುವರ್ಧನ್ ಅವರ ಕೋಪ ತಾಪ, ಆ್ಯಂಗ್ರಿ ಯಂಗ್ ಮ್ಯಾನ್ ಇಮೇಜ್ಗಳು ಇವೆಲ್ಲ ಸೇರಿ 1975 ಅಂದರೆ ಕನ್ನಡ ಚಿತ್ರರಂಗದ ಒಂದು ಸುವರ್ಣ ಯುಗ, ಅದೊಂದು ಮೈಲಿಗಲ್ಲು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಕಾಲ ಅಂತಲೇ ಹೇಳ್ಬೋದು. 1975 ಬರೀ ಐತಿಹಾಸಿಕ, ಸಾಮಾಜಿಕ, ಶ್ರೇಷ್ಠ ಕಲಾತ್ಮಕ ಚಿತ್ರಗಳನ್ನು ಮಾತ್ರ ಅಲ್ಲ, ಸಾಮಾಜಿಕ ಸಂದೇಶವನ್ನು ಎಲ್ಲ ಜನರಿಗೂ ಕೂಡ ಇಷ್ಟ ಆಗುವಂತಹ ಸಿನಿಮಾಗಳನ್ನು ಕೊಟ್ಟಂಥ ಕಾಲ 1975. ಹೌದು, 1975 ಕನ್ನಡ ಚಿತ್ರರಂಗದ ಸುವರ್ಣಯುಗ, ಮೈಲಿಗಲ್ಲು ಅನಿಸುವಂತಹ ಸಿನಿಮಾಗಳನ್ನು ಪಡೆದಂಥ ಕಾಲ. ಹೌದು, ಕಲಾತ್ಮಕ ಇರಲಿ, ವಾಣಿಜ್ಯ ಸಿನಿಮಾಗಳ ಸಂಗಮ, ಎಲ್ಲ ರೀತಿಯ ಸಿನಿಮಾಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಹೇಗೆ

ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರ ಜಗತ್ತಿನ ಹಳೆಯ ಹೊಸ ವಿಚಾರಗಳನ್ನು ಹೊತ್ತು ಮತ್ತೆ ಮತ್ತೆ ನಾವು ನಿಮ್ಮ ಸುತ್ತಮುತ್ತಲೇ ಇರ್ತೇವೆ. ನೀವು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರಿ. ಸೊಗಸಾದ ಹಾಡು, ಮುಕ್ತ ಮಾತುಕತೆ, ಅದೇ ಪ್ರತಿ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಪ್ರಸಾರವಾಗುವಂತಹ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮತ್ತೊಂದು ಸಂದೇಶ ಬಂದಿದೆ. 1975 ನಾನು 1ನೇ ಕ್ಲಾಸ್ನಲ್ಲಿದ್ದೆ ಅಂತ ಸತ್ಯ ಅವರು ಬಸವೇಶ್ವರನಗರದಿಂದ ಸಂದೇಶ ಕಳಿಸಿದ್ದಾರೆ. ಹೆಚ್ಚು ಕಡಿಮೆ ನನಗನ್ಸುತ್ತೆ ಇವಾಗ 50-55 ಒಳಗಡೆ ಇರುವಂಥವರೆಲ್ಲರೂ ಕೂಡ ಅವಾಗ ಪ್ರೈಮರಿ ಸ್ಕೂಲಲ್ಲೇ ಇದ್ದಿರಬಹುದು. ಅವಾಗ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಏನು ಅರ್ಥ ಆಗ್ಲಿಕ್ಕಿರಲಿಲ್ಲ. ಆದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಾತ ಹೀಗೆ ಹಿರಿಯರು ಯಾವುದಕ್ಕೆ ಇಷ್ಟಪಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಆ ಸಿನಿಮಾಕ್ಕೆ ಸುಮ್ಮನೆ ಹೋಗಿ ಕೂತ್ಕೊಂಡು ನೋಡಿ ಬರೋದು ಅಷ್ಟೇ ಆಗಿತ್ತು ಅಂತ ಹೇಳ್ತಾ ಇಂಥ ಒಂದು ಚಂದದ ಕಾಲವನ್ನು ನಾವು ನೆನಪು ಮಾಡ್ಕೊಳ್ಳೋದಕ್ಕಷ್ಟೇ ಸಾಧ್ಯ ಆಗುತ್ತೆ. ಆ ಕಾಲಘಟ್ಟದಲ್ಲಿ ನಾವು ಇದ್ವಲ್ಲ, ನಮ್ಮ ಜೊತೆಯಲ್ಲಿದ್ದವರೆಲ್ಲರೂ ಕೂಡ ಈಗ ಬೇರೆ ಬೇರೆ ರೀತಿಯ ವೃತ್ತಿಗಳಲ್ಲಿ ಉದ್ಯೋಗಗಳಲ್ಲಿ ಬೇರೆ ಬೇರೆ ಪೊಸಿಷನ್ನಲ್ಲಿರಬಹುದು. ಆದರೆ ಆ ಕಾಲದ ನೆನಪು, ಸುಮಧುರವಾದ ಸವಿ ನೆನಪುಗಳು ಮಾತ್ರ ಯಾವತ್ತಿಗೂ ಮಾಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಟಾಟಾ ಬಾಬಾಯ್ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರಿಂದು ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ರಾಜ್ಯದ ಪ್ರವಾಹ ಪೀಡಿತ ಪ್ರದೇಶಗಳ ಪುನಶ್ಚೇತನ, ಪುನರ್ ನಿರ್ಮಾಣ ಯೋಜನೆಗಳು ಮತ್ತು ಸರ್ಕಾರ ಪೂರ್ಣಗೊಳಿಸಿದ ಮೊದಲ 100 ದಿನಗಳ ಸಾಧನೆ ಕುರಿತು ಚರ್ಚೆ ನಡೆಸಿದರು. 2031 ಹಣಕಾಸು ವರ್ಷದ ವೇಳೆಗೆ 2 ಟ್ರಿಲಿಯನ್ ಅಮೆರಿಕ ಡಾಲರ್ ಮೊತ್ತದ ಒಟ್ಟು ರಫ್ತು ಸಾಧಿಸುವ ಮಹತ್ವಾಕಾಂಕ್ಷಿ ಗುರಿ ತಲುಪಲು ಭಾರತ ತನ್ನ ಪ್ರಸ್ತುತ ರಫ್ತು ವೇಗವನ್ನು 2ಕ್ಕಿಂತ ಅಧಿಕ ಪಟ್ಟು ಹೆಚ್ಚಿಸುವ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಯಶ್ವೀರ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಅವರು ಮಾತನಾಡಿದರು. ಇಂದಿನ ವಿಧಾನಸಭಾ ಕಲಾಪದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಇದೇ ವಿಷಯ ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಘೋಷಣೆ ಕೂಗಿ ಪ್ರತಿಭಟಿಸಿದರು. ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ 2ನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ವಿಧಾನ ಪರಿಷತ್ಗೆ ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ರಾಜ್ಯದ ಹಾವೇರಿ ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ ಇಂದು ಸಂಭವಿಸಿದ 2 ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ ಕನಿಷ್ಠ 5 ಮಂದಿ ಸಾವನ್ನಪ್ಪಿದ್ದು 23ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದರ ಜೊತೆಗೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪ ಖಾಸಗಿ ಬಸ್ ಒಂದರಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಪ್ರೀತಿಯ ಕೇಳುಗರೇ, ಬನ್ನಿ ಇಂದು ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರವಾಗಲಿದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:02 ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ. 9:00 ಇಂದು 8:02 ನಮ್ಮ ಆಯ್ಕೆ, ಅಂದರೆ ಉದ್ಘೋಷಕರ ಮೆಚ್ಚಿನ ಗೀತೆಗಳು. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗಲಿದೆ. ಇನ್ನು ನಾಳೆ ಅಂದರೆ 21 ಶುಕ್ರವಾರ ಬೆಳಗ್ಗೆ 6:05 ಭಕ್ತಿಗೀತೆಗಳ ನಾದೋಪಾಸನೆ ಇರುತ್ತೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ಇಂದಿನ ವಿಶೇಷ 9:00 to 10:00. 10:02 ಹಳೆಯ ಚಿತ್ರ ಗೀತೆಗಳು, ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ ಕನ್ನಡ ಚಿತ್ರಗೀತೆಗಳು. 11:02 ಕಲಾಭಾರತಿ. 11:30 ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು, ಸಿನಿ ಕ್ವಿಜ್ 1:20 ಒಂದೇ ಚಿತ್ರದ ಗೀತೆಗಳು, ಚಿತ್ರತಾನ 2:40 ಪರಿಮಳ ಕಾರ್ಯಕ್ರಮ 4:00. ನಾಳೆ ಸಂಜೆ 5:05 ಹಳೆಯ ಚಿತ್ರಗೀತೆಗಳು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.

6:02 ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂ ಬೆಳ್ಳಿಯಪ್ಪ. ಈ ಕಾರ್ಯಕ್ರಮದ ಮೊದಲನೇ ಭಾಗ ಪರಿಕಲ್ಪನೆ ಮತ್ತು ಪ್ರಸ್ತುತಿ, ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55 ಕಗ್ಗದ ಸಿರಿ. ಡಾಕ್ಟರ್ ಬಸವರಾಜ್ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನದಲ್ಲಿ, ಎಂ ಶಿವರಾಮ್ ಅವರ ನಿರ್ಮಾಣದಲ್ಲಿ 7:20. ಯುವಧ್ವನಿ 8:02. ಹಿಂದಿಯ ಮಧುರ ಗೀತೆಗಳು 9:15. ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ನಾಳೆ ರಾತ್ರಿ 10:02 ಪ್ರಸಾರವಾಗಲಿದೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಒಂದು ಮುನ್ನೋಟ.

ಸಮಯ 5:07 ಆಗಿದೆ. ನಿಮ್ಮೆಲ್ಲರಿಗೂ ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ, ಸುಸ್ವಾಗತ. ರಾತ್ರಿ 11:00 ನಿಮ್ಮ ಜೊತೆ ಇರ್ತೀನಿ ನಾನು, ಶ್ರೀಗೌರಿ. ಬನ್ನಿ, ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಪ್ರಾರಂಭಿಸೋಣ. ಮೊದಲನೇ ಗೀತೆ ನಿಮಗಾಗಿ ಇದು.

ಈಗ ನೀವು ಕೇಳಿದಂತ ಹಾಡು ಕಾಡಿನ ರಾಜ ಚಿತ್ರದಾಗಿತ್ತು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಕೇಳೋಣ ಸೀಡಿನ ಹಕ್ಕಿ ಚಿತ್ರದ ಒಂದು ಹಾಡನ್ನು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ.

0: ಕಂಗಣ ಪ್ರೇಮಾಂಜಲಿ
1: ಈ ಕಂಗಣ ಛವಿ ಮಾತಲಿ
0: ಸಿಂಗಾರದ

ಕಣ್ಣೆ ಸೊಬಗು ಕಣ್ಣಲ್ಲಿ ಕಥೆಯ ತಂತೇನು. ವಾಣಿ ಜಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು ಕಾಡಿನಲ್ಲಿ ಜಾತ್ರೆ ಚಿತ್ರಕ್ಕಾಗಿ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಇವರುಗಳದ್ದೇ ಧ್ವನಿಯಲ್ಲಿ, ಅಂದರೆ ವಾಣಿ ಜಯರಾಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳ ಧ್ವನಿಯಲ್ಲಿ ಜಿಮ್ಮಿಗಲ್ಲು ಚಿತ್ರದ ಹಾಡನ್ನು ಕೇಳೋಣ. ವಿಜಯ್ ಭಾಸ್ಕರ್ ಅವರು ಸಂಗೀತ ಕೊಟ್ಟಿದ್ದರೆ, ಚಿ ಉದಯಶಂಕರ್ ಅವರು ಸಾಹಿತ್ಯ ನೀಡಿದ್ದಾರೆ ಈ ಹಾಡಿಗೆ.

ಆ ಮೃದಂಗ ನಾದ ಈ ಹಾಡಿನ ಸೌಂದರ್ಯನ ಇನ್ನೂ ಹೆಚ್ಚು ಮಾಡಿತು. ಗುರಿ ಚಿತ್ರದ ಹಾಡಿದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ವಿವಿಧ ಭಾರತಿ ಆಕಾಶವಾಣಿ 102.9 FM ನಿಮ್ಮ ಮೆಚ್ಚಿನ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕೇಳೋಣ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರುಗಳ ಧ್ವನಿಗಳಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಈ ಗೀತೆ ಚಿತ್ರ ಅವಳಿ ಜವಳಿ.

ದಾರಿ ತಪ್ಪಿದ ಮಗ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿವದೇ ಶಂಕರ್ ಅವರ ಸಾಹಿತ್ಯದಲ್ಲಿ

0: ಮಧುರವಾದ ಈ ಹಾಡು ಧರ್ಮ ಸಿರಿಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತೇಶ್ ಚಾನಕಿ ಅವರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಬನ್ನಿಗೆ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಯಲ್ಲಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಅಲ್ಲಿ ಮಕ್ಕಳ ಫೋಟೋ ಇರ್ತದೆ, ಮಾಹಿತಿ ಇರುತ್ತೆ, ಏನೇನೋ ಇರ್ತದೆ. ಈವನ್ ಒಂದು ಐಡೆಂಟಿ ಕಾರ್ಡ್ ನೋಡಿದ್ರೆ ಅಲ್ಲೆಲ್ಲ ಸಿಗುತ್ತೆ. ಈಗ ಮಕ್ಕಳ ಮಾಹಿತಿ ರಕ್ಷಣೆ ಅಂತ ಬಗ್ಗೆ ಮಾತಾಡ್ತೀವಿ ಇದ್ರ ಬಗ್ಗೆ.
3: ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 18 ವರ್ಷದ ಒಳಗಿನ ಎಲ್ಲರನ್ನು ನಾವು ಮಕ್ಕಳು ಅಂತ ಹೇಳ್ತೇವೆ. ಮಗುವನ್ನು ನಾವು ಮಕ್ಕಳ ಈ ಮಾಹಿತಿ ವಿಶೇಷ ರಕ್ಷಣೆ ಅಗತ್ಯ ಇದೆ. ಇದರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಕಾನೂನು ಏನು ಹೇಳುತ್ತದೆ ಅಂದ್ರೆ, ಈ ಕಾಯ್ದೆ ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ಒಂದು ಆ ಮಗುವಿನ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತೆ ಅದು ಕಡ್ಡಾಯ ಕೂಡ. ಮಕ್ಕಳ ಮಾಹಿತಿ ಬಳಸಿ ಯಾವುದೇ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡುವ ಹಾಗಿಲ್ಲ. ಜಾಹೀರಾತುಗಳಲ್ಲಿ ಮಕ್ಕಳ ಮಾಹಿತಿಯನ್ನು ಬಳಸುವಂತಿಲ್ಲ. ಮಕ್ಕಳ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಆ ಶಾಲೆಯಾಗಲಿ ಅಥವಾ ಯಾವುದೇ ಸಂಸ್ಥೆ ನೀಡುವಂತಿಲ್ಲ. ಇದನ್ನು ಉಲ್ಲಂಘಿಸಿದರೆ, ಈ ವಿಚಾರಗಳನ್ನು ಉಲ್ಲಂಘಿಸಿದರೆ, ಈ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಡೇಟಾ ಉಲ್ಲಂಘನೆಗೆ ಸಂಸ್ಥೆಗೆ ಸುಮಾರು 200 ಕೋಟಿ ವರೆಗಿನ ದಂಡವನ್ನು ವಿಧಿಸಬಹುದು. ಪೋಷಕರು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾಕ್ಕೆ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು. ನೆನಪಿಡಬೇಕಾದ ಅಂಶ ಏನಂದರೆ, ಮಗುವಿನ ಮಾಹಿತಿ ಸಂಗ್ರಹಿಸುವ ಯಾವುದೇ ಸಂಸ್ಥೆ, ಶಾಲೆ, ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಯಾವುದೇ ಇರಲಿ, ಕಾನೂನಿನ ಪ್ರಕಾರ ಆ ಮಗುವಿನ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮಗುವಿನ ಆನ್ಲೈನ್ ಸುರಕ್ಷತೆ ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಆ ಸಂಸ್ಥೆಯ ಜವಾಬ್ದಾರಿ ಕೂಡ,
2: ಇಡೀ ಸಮಾಜದ ಜವಾಬ್ದಾರಿ ಕೂಡ ಹೌದಾಗುತ್ತೆ. ಯಾಕಂದ್ರೆ ಯಾರೇ ಆಗಲಿ ಮಕ್ಕಳ ವಿಷಯದಲ್ಲಿ ರಕ್ಷಣೆಗೆ ಮುಂದಾಗಬೇಕಾಗತ್ತೆ, ಅದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ನ್ಯಾಯವಾಣಿ ಕೇಳುಗರ ಗಮನಕ್ಕೆ ಈ ವಿಷಯ. ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿ

0: ಕಾರ್ಯಕರ್ತರು ನೀವೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಬಹಳಷ್ಟು ಕೇಳುಗರ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮದ ಅವಧಿಯನ್ನು 5 ನಿಮಿಷದಿಂದ 15 ನಿಮಿಷಗಳವರೆಗೆ ವಿಸ್ತರಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರತಿ ಬುಧವಾರಗಳಂದು ಪ್ರಸಾರವಾಗಲಿದೆ. ತಿಂಗಳ ಕೊನೆಯ ಬುಧವಾರ ಕೇಳುಗರಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೂಡ ನಿರ್ಧರಿಸಲಾಗಿದೆ. ಆದರೆ ನೀವು 7 ಅಕ್ಟೋಬರ್ ತನಕ ಕಾಯಬೇಕು. ಈ ಕೆಲವು ದಿನಗಳು ಮಾತ್ರ ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ನಿಲ್ಲಲಿದೆ. ನೆನಪಿಡಿ, ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ ಬರುವ 7 ಅಕ್ಟೋಬರ್. ಆಕಾಶವಾಣಿ ಕೇಳಿರಿ, ಕಾನೂನಿನ ಅರಿವು ಪಡೆಯಿರಿ. ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಹಾಡು

ದೊಡ್ಡರಂಗೇಗೌಡ ಅವರ ಅದ್ಭುತವಾದ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಯಾವ ಹೂವು ಯಾರ ಮುಡಿಗೋ ಚಿತ್ರದ ಹಾಡು ಇದಾಗಿತ್ತು.

ಗಂಧರ್ವಗಿರಿ ಚಿತ್ರದ ಹಾಡಿದಾಗಿದ್ದು ಆರತಿಯವ್ರಿಗೋಸ್ಕರ ಎಸ್ ಜಾನಕಿಯವರು ಹಾಡಿದರು. ವಿಜಯನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಕೊನೆ ಗೀತೆ ನಾನಿನ್ನ ಬಿಡಲಾರಿ ಚಿತ್ರದು. ಪಿ ಸುಶೀಲ ಅವರು ಹಾಡಿದರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ.

0: ಈ ರೀತಿ ಹಾಡುಗಳನ್ನು ಪ್ರಸಾರ ಮಾಡಿದ್ರೆ ನಾವು ಎಂದೆಂದಿಗೂ ಬಿಡಲಾರೆವು ವಿವಿಧ ಭಾರತಿಯನ್ನ ಅಂತ ಬಹಳಷ್ಟು ಮಂದಿ ಕೆಡುಗರು ಮೆಚ್ಚಿ ಸಂದೇಶ ಕಳಿಸಿದೀರಾ. ಹಾಡುಗಳನ್ನು ಸಂದೇಶ ಕಳಿಸಿದಂಥ ನಮ್ಮೆಲ್ಲ ಪ್ರೀತಿಯ ಕೆಡುಗರಿಗೂ ಹಾಗೂ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ ಎರಡು ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ಇದು ರಾಷ್ಟ್ರ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದ್ದಾರೆ. ಪಾಟ್ನಾದಲ್ಲಿ ಇಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯೋಜನೆಯಡಿ ನಿರ್ಮಿಸಲಾದ 235,000 ಮನೆಗಳ ಕೀಲಿಗಳನ್ನು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜನ್ಮದಿನದ ಅಂಗವಾಗಿ ಕೆಪಿಸಿಸಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸದ್ಭಾವನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ 95.71 ರೂಪಾಯಿಯಷ್ಟಾಗಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸೆಲ್ ಟೆಲ್ವಿನ್ನಲ್ಲಿರುವ ವ್ಯಾಗ್ನರ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಇಂದು ತನ್ನ ಪೂಲ್ ಡಿ ವಿಭಾಗದ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 6:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು

0: ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಸಮಯ 6:05 ಆಗಿದೆ. ನೋಡಿ, ಈ ಬಿಡುವಿಲ್ಲದ ಒಂದು ಜೀವನ ಶೈಲಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಬರೀ ಕೆಲಸ ಕೆಲಸ, ಅದು ಲ್ಯಾಪ್ಟಾಪ್ ಮುಂದೆ ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸ ಆಗಿರ್ಬೋದು, ಇದರ ನಡುವೆ ಒಂದು ಸ್ವಲ್ಪ ಮೊಬೈಲ್ಗೆ ಸಮಯ ಸಿಕ್ಕರೆ ಸಾಕು ಅಂತ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋತೀವಿ. ಆ ಗಂಟೆಗಳು ಉರುಳೋದೇ ಗೊತ್ತಾಗಲ್ಲ, ಅಷ್ಟು ಏನಂತಾರೆ ಇಂಗ್ಲೀಷ್ನಲ್ಲಿ ಒಂದು ಪದ ಹೇಳ್ತಾರಲ್ಲ, ಸ್ಕ್ರೋಲಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷ ಹಿಡ್ಕೊಳ್ಳೋಣ ಮೊಬೈಲ್ ಅಂತ ಹೋಗ್ತೀವಿ. 1 ಗಂಟೆ 2 ಗಂಟೆ ಆಗಿದ್ದು ಅಯ್ಯಯ್ಯೋ ಇಷ್ಟು ಹೊತ್ತಾಗೋಯ್ತಾ ಅಂತ ನಮಗೆ ಅನಿಸುತ್ತೆ. ಈ ಗ್ಯಾಜೆಟ್ ಸ್ಕ್ರೋಲಿಂಗ್ನಿಂದ ನಾವಷ್ಟೇ ಅಲ್ಲ, ಇಂದಿನ ಯುವಜನತೆ ಕೂಡ ಬೇಸತ್ತಿರೋ ಹಾಗಿದೆ. ಈಗಿನ ಈ ಜನ್ ಝಿ ಅಂತ ಏನು ಹೇಳ್ತೀವಿ, ಇವ್ರಗಳಿಗೆ ಈ ಜಂಜಾಟದಿಂದ ಈ ಮೊಬೈಲನ್ನು ಒಂದು ಆ ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮು, ಇದರಿಂದ ಹೊರಬರಕ್ಕೆ ತಾಜಾ ಹಸಿರನ್ನು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆಯಂತೆ. ತುಂಬ ಖುಷಿ ಆಗುತ್ತಲ್ವಾ ಇವೆಲ್ಲ ಓದಿದಾಗ. ಈ ವಾರಾಂತ್ಯದಲ್ಲಿ ಕಡಿದಾದ ಬೆಟ್ಟಗಳನ್ನು ಹತ್ತೋದು ಇಳಿಯೋದು, ಈ ಪ್ರಕೃತಿಯೊಂದಿಗೆ ತಮ್ಮ ಈ ನಂಟನ್ನು ಮರುಸ್ಥಾಪಿಸೋ ಈ ಸ್ಕ್ರೀನ್ ಟೈಮ್ ಟು ಗ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ, ಇದು ಈ ಇಂದಿನ ಯುವ ಪೀಳಿಗೆಗೆ ತುಂಬ ಆಪ್ತವಾಗಿದೆಯಂತೆ. ಬನ್ನಿ, ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಏನಿದು ಸ್ಕ್ರೀನ್ ಟೈಮ್ ಟು ಗ್ರೀನ್ ಟೈಮ್, ಏನಿದರಲ್ಲ ಅರ್ಥ, ಯಾರು ಇದನ್ನು ಪಾಲಿಸ್ತಾ ಇದ್ದಾರೆ ಅಂತ ನೋಡೋಣ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ 102.9 FM ನಲ್ಲಿ.

ಮರಳಿ ಮನೆಗೆ ಚಿತ್ರದ ಹಾಡನ್ನ ಕೇಳಿದ್ರಿ. ಮೇಘನಾ ವೆಂಕಟೇಶ್, ಶ್ವೇತಾ ಪ್ರಭು ಅವರು ಹಾಡಿದ್ರು. ಯೋಗೇಶ್ ಮಾಸ್ತರ್ ಅವರ ಸಾಹಿತ್ಯ, ಯೋಗೇಶ್ ಮಾಸ್ತರ್ ಮತ್ತು ಗುರುಮೂರ್ತಿ ವೈದ್ಯ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಲ್ಯಾಪ್ಟಾಪ್ ಪರದೆ ಬೆಳಕು ಮತ್ತು ಸ್ಮಾರ್ಟ್ಫೋನ್ ಈ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದರಿಂದ ಮತ್ತೆ ಒಂದು ರೀತಿ ಕಿರಿಕಿರಿ ಆಗ್ತಾ ಇರುತ್ತೆ. ಜೊತೆಗೆ ಕೆಲಸದಲ್ಲಿ ಈ ಡೆಡ್ಲೈನ್ಗಳಂತೇನಂತೀವಿ, ಕೊನೆಯ ದಿನಾಂಕ ಇದರೊಳಗೆ ಇದನ್ನು ಸಲ್ಲಿಸಬೇಕು ನೀವು ಅಂತ ಡೆಡ್ಲೈನ್ ಕಿರಿಕಿರಿ ಏನಿರುತ್ತೆ, ಅದು ಒಂದು ರೀತಿ ಈ ಒತ್ತಡ ತರುತ್ತೆ. ಮತ್ತು ಸೋಷಿಯಲ್ ಮೀಡಿಯಾ, ಈ ಅಂತರ್ಜಾಲ ಅಂತ ಏನು ಹೇಳ್ತೀವಿ, ಈ ಸಾಮಾಜಿಕ ಜಾಲತಾಣಗಳು, ಇದರಲ್ಲಿ ಈ ಕೃತಕ ಜಗತ್ತು, ನಮಗೆ ಯಾರೂ ಗೊತ್ತಿರಲ್ಲ, ಅವ್ರು ಬಹಳ ನಮ್ಮ ಸ್ನೇಹಿತರಾಗಿ ಇರ್ತಾರೆ, ಇಂತಹ ಕೃತಕ ಜಗತ್ತಿನ ನಡುವೆ ನಮ್ಮ ಯುವಜನತೆಗೆ ಉಸಿರುಗಟ್ತಾ ಇದೆಯಂತೆ. ಇಂಥ ಯುವಜನತೆಗೆ ಈಗ ಪ್ರಕೃತಿ ಕೇವಲ ಒಂದು ಪ್ರವಾಸಿ ತಾಣವಾಗಿ ಮಾತ್ರ ಅಲ್ಲ, ಅದೊಂದು ಆತ್ಮಾವಲೋಕನ, ಹಾಗೆ ನೆಮ್ಮದಿಯ ತಂಗುದಾಣವಾಗಿ ರೂಪುಗೊಳ್ತಾ ಇದೆಯಂತೆ.

ಓಮಲ್ಲಿಗೆ ಚಿತ್ರದ ಹಾಡನ್ನು ಕೇಳಿದ್ವಿ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಆಗಲೇ ಹೇಳಿದೆ, ನಮ್ಮ ಯುವ ಜನತೆ ಮೊಬೈಲ್ನ ಬಿಟ್ಟು ಲ್ಯಾಪ್ಟಾಪ್ನ ಬಿಟ್ಟು ಬೆಟ್ಟ ಗುಡ್ಡಗಳ ನಡುವೆ ನದಿ ಝರಿ ತೊರೆಗಳ ನಡುವೆ ಆನಂದನ ಹುಡ್ಕೊಂಡು ಹೋಗಿದೆ, ಹೋಗ್ತಾ ಇದೆ, ಹೋಗುತ್ತೆ ಅಂತ. ಹೌದು, ವಿಶೇಷವಾಗಿ ಈ ವರ್ಚುವಲ್ ಸಂಪರ್ಕದಲ್ಲಿರುವ ಈ ಸಾಮಾಜಿಕ ಜಾಲತಾಣ ಅಂತ ಏನು ಹೇಳ್ತೀವಿ ಅದರಲ್ಲಿರುವ ಉದ್ಯೋಗಿಗಳು ಮತ್ತು ಮಾನಸಿಕ ಓದಿನ ಒತ್ತಡದಲ್ಲಿರ್ತಾರೆ ವಿದ್ಯಾರ್ಥಿಗಳು, ಅದು ಸೆಕೆಂಡ್ ಪಿ ಯು ಸಿ ಆಗಿರಬಹುದು, ಹತ್ತನೇ ತರಗತಿ ಆಗಿರ್ಬೋದು, ಇನ್ಯಾವುದೇ ರೀತಿಯ ಪರೀಕ್ಷೆಗೆ ದೊಡ್ಡ ಪರೀಕ್ಷೆಗೆ ಕೂತ್ಕೊಳ್ಳುವಂತಹ ವಿದ್ಯಾರ್ಥಿಗಳಲ್ಲಿ ಆ ಓದಿನ ಒತ್ತಡ ಅನ್ನೋದು ಏನಿರುತ್ತೆ. ಇವರು ಸಾಮಾನ್ಯವಾಗಿ ಒಂಟಿತನ ಮತ್ತು ಮಾನಸಿಕವಾಗಿ ಆಯಾಸ ಪಟ್ಕೊಂಡಿರ್ತಾರೆ. ಇದರಿಂದ ಹೊರಗಡೆ ಬರೋಕ್ಕೆ ಅವರು ಮೊಬೈಲ್ ನೆಟ್ವರ್ಕ್ ಸಿಗದ ಕಾಡುಗಳಲ್ಲಿ ನಡೆಯೋದನ್ನು ರೂಢಿಸ್ಕೊಂಡಿದ್ದಾರಂತೆ. ಹಾಗೆ ಫೋನ್ ವೈಬ್ರೇಷನ್ ಇಲ್ಲದೆ ಹಕ್ಕಿಗಳ ಚಿಲ್ಪಿಲಿ ಮತ್ತು ಗಾಳಿಯ ಸದ್ದನ್ನು ಆಲಿಸುತ್ತಾ ಸಾಗೋ ಪ್ರತಿ ಹೆಜ್ಜೆ ಕೂಡ ಅವರ ಮಾನಸಿಕ ಒತ್ತಡ ನಿವಾರಿಸುವ ಮದ್ದಾಗ್ತಾ ಇದೆಯಂತೆ.

ಕಡೆಯ ಮರವನ್ನು ಕಡಿದುರುಳಿಸಿದ ನಂತರ, ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ, ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯಾದ ನಂತರ, ಮನುಷ್ಯ ನಿನಗೆ ಅರ್ಥವಾಗುತ್ತದೆ, ಹಣವನ್ನು ತಿನ್ನಲಿಕ್ಕಾಗದು ಎಂದು.

ಒಲವೆ ಒಂದರ ಚಿತ್ರದ ಹಾಡನ್ನ ಕೇಳಿದ್ರಿ. ಕೆ ವಿ ರಾಜು ಅವರ ಸಾಹಿತ್ಯ, ದೇವ ಅವರ ಸಂಗೀತದಲ್ಲಿ ಶಂಕರ್ ಮಹದೇವನ್ ಹಾಗೂ ಸಂಗಡಿಗರು ಹಾಡಿದ್ರು.

ಈ ಟ್ರೆಕ್ಕಿಂಗ್ ಅಂದರೆ ಕಷ್ಟಪಟ್ಟು ಬೆಟ್ಟದ ತುದಿಯನ್ನೇರಿದಾಗ ಸಿಗುವಂತಹ ತಂಗಾಳಿ, ವಿಶಾಲ ಹಸಿರು ನೋಟ, ನೆಮ್ಮದಿಯನ್ನು ಪದಕ್ಕೆ ಜಂಜಿಗಳು ಕಂಡುಕೊಂಡಂತಹ ಥೆರಪಿಯಾಗಿದೆ ಅಂತ. ಇದು ನಿರಂತರ ಒತ್ತಡದಿಂದ ಉಂಟಾಗೋ ಈ ಬರ್ನ್ಔಟ್ ಸಮಸ್ಯೆಗೆ ಪ್ರಕೃತಿಗಿಂತ ದೊಡ್ಡ ಔಷಧ ಇಲ್ಲ ಅನ್ನೋದನ್ನು ಅರಿತಿರುವಂಥ ಅವರು, ಸೂರ್ಯೋದಯ, ಸ್ವಚ್ಛ ಗಾಳಿ, ಹಸಿರಿನ ವಾತಾವರಣನೇ ನಮ್ಮ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯನ್ನು ಕಡಿಮೆ ಮಾಡಿ ಹೊಸ ಉತ್ಸಾಹ ತುಂಬುತ್ತೆ ಅನ್ನೋದನ್ನು ಕಂಡುಕೊಂಡಿದ್ದಾರಂತೆ. ಪ್ರವಾಸದ ಹೆಸರಲ್ಲಿ ಕೇವಲ ರೆಸಾರ್ಟ್ಗಳಿಗೆ ಹೋಗಿ ಉಳ್ಕೊಳ್ಳೋದು, ಇದರ ಬದಲು ಬೆಟ್ಟ ಹತ್ತೋದು, ಟೆಂಟ್ ಹಾಕಿ ರಾತ್ರಿ ಕಳೆಯೋದು, ಕ್ಯಾಂಪ್ ಫೈರ್ನಂತಹ ಸಾಹಸಮಯ ಅನುಭವಗಳು ಯುವ ಜನತೆಯನ್ನ ಆಕರ್ಷಿಸ್ತಾ ಇದೆಯಂತೆ. ಅಷ್ಟೇ ಅಲ್ಲದೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅಥವಾ ಯೂಟ್ಯೂಬ್ ವ್ಲಾಗ್ಗಳಲ್ಲಿ, ಈ ಟ್ರಾವೆಲ್ ಬ್ಲಾಗ್ಗಳಲ್ಲಿ ಅವರು ಸಿಗುವಂತಹ ಈ ಅಪರೂಪದ ನೈಸರ್ಗಿಕ ಸೌಂದರ್ಯದ ದೃಶ್ಯಗಳನ್ನು ಅವರು ಅದನ್ನು ನೋಡಿ ಅಲ್ಲಿಗೆ ಹೋಗುವಂತೆ ಅವರಿಗೆ ಪ್ರೇರೇಪಣೆ ಸಿಗ್ತಾ ಇದೆಯಂತೆ. ಏನೇ ಆಗಲಿ, ಇವರೆಲ್ಲ ಒಂದು ಒಳ್ಳೆ ದಿಕ್ಕಿನತ್ತ ಹೋಗ್ತಾ ಇದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಯಾಕಂದರೆ ಮೊಬೈಲ್ ಬಿಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಿಂದ ದೂರ ಹೋಗ್ತಾ ಇದ್ದಾರೆ.

ಸುಗಮ ಹಾದಿಗಳಲ್ಲಿ ಗಾಳಿಯ ಒಂದು ವೇಗಕ್ಕೆ ಮೈಯೊಡ್ಡಿ ಸಾಗುವ ಬೈಕ್ ರೈಡಿಂಗ್ಗಳು ಯುವಕರಿಗೆ ರೋಮಾಂಚನ ನೀಡ್ತಾ ಇದೆಯಂತೆ. ಈ ಸಾಹಸ ಯಾತ್ರೆಗಾಗಿ ಅವರು ತಮ್ಮದೇ ಆದ ಸ್ನೇಹಿತರ ಬಳಗನ ಕಟ್ಕೊಂಡು ಹೆಜ್ಜೆ ಹಾಕ್ತಾ ಇದ್ದಾರಂತೆ. ಈ ವಿಷಯದಲ್ಲಿ ಕುಮಾರ ಪರ್ವತ, ಕುದುರೆಮುಖ, ನೇತ್ರಾವತಿ, ಕುರಿಂಜಿಲ್ ಮತ್ತು ಕೊಡಚಾದ್ರಿ ಪರ್ವತಗಳು ಸದ್ಯಕ್ಕೆ ಯುವಕರ ನೆಚ್ಚಿನ ಟ್ರೆಕ್ಕಿಂಗ್ ತಾಣಗಳಾಗಿವೆಯಂತೆ. ಇದರ ಜೊತೆಗೆ ನೋಡಿ, ಟ್ರೆಕ್ಕಿಂಗ್ ಟ್ರೆಂಡ್ನ ಮತ್ತೊಂದು ವಿಶೇಷ ಅಂದರೆ ನಮ್ಮ ಯುವಜನತೆಯಲ್ಲಿ ಮೂಡ್ತಾ ಇರುವಂತಹ ಪರಿಸರ ಪ್ರಜ್ಞೆ, ಲೀವ್ ನೋ ಟ್ರೇಸ್ ಅನ್ನೋ ಒಂದು ತತ್ವನ ನೆಚ್ಚಿಕೊಂಡಿರೋ ಅವರು ಚಾರಣದ ವೇಳೆ ಪ್ಲಾಸ್ಟಿಕ್ ಬಳಸದೇ ಇರೋದು ಮತ್ತು ತ್ಯಾಜ್ಯವನ್ನು ಹಿಂತೆಗೆದುಕೊಂಡು ಬರೋದು, ಸ್ಥಳೀಯ ಜೀವ ವೈವಿಧ್ಯವನ್ನು ಗೌರವಿಸುವುದನ್ನು ರೂಢಿಸ್ಕೊಳ್ತಾ ಇದ್ದಾರಂತೆ. ಪ್ರಕೃತಿನ ಹತ್ತಿರದಿಂದ ಕಂಡಷ್ಟು ಅದನ್ನು ರಕ್ಷಿಸುವಂತಹ ಮನೋಭಾವ ಅವರಲ್ಲಿ ಹೆಚ್ಚಾಗತ್ತಂತೆ. ಇದು ಸ್ಕ್ರೀನ್ ಟೈಮ್ನಿಂದ ಗ್ರೀನ್ ಟೈಮ್ನತ್ತ ನಮ್ಮ ಯುವಜನತೆ ನಡೀತಾ ಇರುವಂತಹ ಒಂದು ಹಾದಿ. ಜಯಶ್ರೀ ಅವರ ಲೇಖನದ ಒಂದು ಭಾಗವಾಗಿತ್ತು. ಪ್ರಕೃತಿಯ ಒಂದು ಗೀತೆ ನಿಮಗೆ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದ ದಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದರು. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ನೋಡಿ, ಬೆಟ್ಟ ಹತ್ತುವಾಗ ನೆಟ್ವರ್ಕ್ ಕಟ್ ಆಗುತ್ತೆ, ಆಗ ಮಾತ್ರ ಗೊತ್ತಾಗುತ್ತೆ ನಿಜವಾದ ಕನೆಕ್ಷನ್ ಇರೋದು ಮೊಬೈಲ್ ಜೊತೆ ಅಲ್ಲ, ಪ್ರಕೃತಿ ಜೊತೆ ಅಂತ. ಚಾರಣದಲ್ಲಿ ಯಾವುದೇ ಜಾತಿ ಇಲ್ಲ, ಸ್ಥಾನಮಾನ ಇಲ್ಲ, ಎಲ್ಲರಿಗೂ ಬಾಯಾರಿಕೆ ಒಂದೇ, ಸುಸ್ತು ಒಂದೇ. ಪ್ರಕೃತಿ ಎಲ್ಲರನ್ನ ಸಮಾನವಾಗಿ ಕಾಣುತ್ತೆ ಅಲ್ವಾ? ಕಾಲೇಜ್ ಮುಗಿದು ಕೆಲಸ ಸಂಸಾರ ಅಂತ ದೂರವಾದ ಗೆಳೆಯರನ್ನ ಮತ್ತೆ ಒಂದು ಮಾಡೋದು ಇಂತಹ ಪ್ರಾಕೃತಿಕ ಸ್ಥಳಗಳಿಗೆ ನಾವು ಹೋಗೋ ಚಾರಣಗಳು.

0: ರಘು ದೀಕ್ಷಿತ್ ಅವರು ಈ ಹಾಡನ್ನು ಹಾಡಿದರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಚಂದ್ರು ಒಬ್ಬಯ್ಯ ಅವರ ಸಂಗೀತದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತರಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಹಾಗೂ ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿರುವ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ವಿಧಾನಸಭೆಯಲ್ಲಿಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತಿದೆ. ಈ ವಿಧೇಯಕಗಳನ್ನು ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧಾನಸಭೆ ಕಲಾಪ ಇಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವಿನ ಗದ್ದಲಕ್ಕೆ ಸಾಕ್ಷಿಯಾಯಿತು ಹಾಗೂ ಕೆಲಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ವಿಧೇಯಕಗಳ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ, ಆದರೆ ಕೇಂದ್ರ ಸರ್ಕಾರ ಈ ವರದಿ ಅನುಷ್ಠಾನಗೊಳಿಸುವ ತನ್ನ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ರೀತಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸದಸ್ಯರಾದ ಎಚ್ಡಿ ತಮ್ಮಯ್ಯ ಹಾಗೂ ಡಿಟಿ ರಾಜೇಗೌಡ ಕಸ್ತೂರಿ ರಂಗನ ವರದಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ಕಲಾಪ ನಡೆದು ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕಪ್ಪುಪಟ್ಟಿ ಧರಿಸಿ ನಡೆಸಿದ ಪ್ರತಿಭಟನೆಯಿಂದ ವಿಧಾನ ಪರಿಷತ್ ಕಲಾಪದ 6ನೇ ದಿನವೂ ಗದ್ದಲಕ್ಕೆ ಸಾಕ್ಷಿಯಾಯಿತು. ಧರಣಿ ಹಿಂತೆಗೆದುಕೊಳ್ಳುವಂತೆ, ಸಾರ್ವಜನಿಕ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಸಲೀಂ ಅಹಮದ್, ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರೂ ವಿರೋಧ ಪಕ್ಷದ ನಾಯಕ

0: ಹಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಈ ಗದ್ದಲದ ನಡುವೆ ಸಭಾಪತಿಗಳು ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳನ್ನು ನಡೆಸಿದರು. ರಾಯಚೂರು ನಗರ ಮಧ್ಯಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ಹೊರವಲಯದ ಬಿಜನಗೇರಾ ಗ್ರಾಮದ 19 ಎಕರೆ ಜಮೀನಿಗೆ ಸ್ಥಳಾಂತರಿಸಲು 90 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸಲಾಗಿದ್ದು 2026-27 ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಬೆಂಗಳೂರಿನ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯನ್ನು ಕಂದಾಯ ಇಲಾಖೆಯಿಂದ ತೆರವುಗೊಳಿಸಿ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜ್ ಅವರು, ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಗುಂಡಿನ ದಾಳಿಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಆಗ್ರಹಿಸಿದರು. ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳ ಅಕ್ರಮ ಅನುಮೋದನೆ ಪರಿಶೀಲನಾ ಜಂಟಿ ಸಮಿತಿಯ ಅವಧಿಯನ್ನು ಮುಂದಿನ 12 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಗೆ ಸಹಮತ ಕೋರಿ ಪ್ರಸ್ತಾಪವನ್ನು ಸದಸ್ಯ ಎಸ್ವಿ ಸುಂಕನೂರ ಮಂಡಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಹಾಗೂ ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಬದ್ದವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಸಂಘಟನೆಯ ನಿಯೋಗದೊಂದಿಗೆ ಚರ್ಚಿಸಿದ ಸಚಿವರು, ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ತಾವು ಸದಸ್ಯರಾಗಿದ್ದು ನೌಕರರ ಶ್ರಮದ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಸಹಾನುಭೂತಿ ಇದೆ ಎಂದರು. ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ನೆರವು ಹಾಗೂ ಬೆಂಬಲವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮಾತನಾಡಿ, ಜೀತ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ ಸೇರಿದಂತೆ ಹಲವು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾನತೆಯನ್ನು ಕಲ್ಪಿಸುವಲ್ಲಿ ದೇವರಾಜ ಅರಸು ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಬಲ ತುಂಬಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಕೊಡುಗೆ ಸ್ಮರಣೀಯ ಎಂದು ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹೇಳಿದ್ದಾರೆ. ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ಕಂಡ ಕನಸನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಹೇಳಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದ್ಭಾವನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ದೇಶದ ಎಲ್ಲರೂ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಬೋಧಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತದಲ್ಲಿ ಎಲ್ಲ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ತಿಂಗಳ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪಾರದರ್ಶಕ

0: ಕಾಯ್ದುಕೊಳ್ಳಲು ಹಾಗೂ ನಕಲಿ ಮತ್ತು ಮೃತ ಫಲಾನುಭವಿಗಳನ್ನು ಯೋಜನೆಯಿಂದ ಕೈಬಿಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ಇಕೆವೈಸಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿ ಮಾತ್ರ ಮಾನ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತವಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಮೆರವಣಿಗೆ ಚಿತ್ರದ ಹಾಡು ಇದಾಗಿತ್ತು. ಕುನಾದ್ ಗಾಂಜಾವಾಲ ಅವರು ಹಾಡಿದರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಈ ಹಾಡಿಗಿತ್ತು. ಸಮಯ 6:54, ಇನ್ನೇನು 55 ನಿಮಿಷ ಆಗ್ತಾ ಇದೆ. ಬನ್ನಿ ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ. ಶೋಷಣೆ ವಿರುದ್ಧ ದನಿ ಎತ್ತಿದವರು. ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು. ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು. ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
2: ಹೊಸಬರಿಗೇನು ತೊಂದರೆ ಇರುತ್ತೆ, ಪತ್ರಿಕಾಲಯದಿಂದ ವಾಪಸ್ ಬರೋದು ಅದೆಲ್ಲ ಅದೆಲ್ಲ ನಂಗೆ ಆಗಲೇ ಇಲ್ಲ. ಒಂಥರ ಹೆಸರು ಒಂದು ಸ್ವಲ್ಪ ಆಗಲೇ ಬಳಕೆಗೆ ಬಂದಾಗಾಯಿತು. ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿಗೆ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗಲಿ ಕಥೆಗಳನ್ನಾಗಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು. ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತು ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲ ಸೆಕ್ಷನ್ಗಳದ್ದು ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನನ್ನ ಅದೃಷ್ಟ ಅಂತ ಹೇಳಬೇಕು, ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು. ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕು ಅದು ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟಾಗಿ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು ಈ ರೀತಿ ಅಭ್ಯಾಸ ಆಯಿತು. ತುಂಬ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬ ಸ್ವಾತಂತ್ರ್ಯ ಅಂದ್ಬಿಟ್ಟು ನಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡ್ಬೋದು, ನಮಗೆ ನಾ ಸ್ವಾತಂತ್ರ್ಯ ಇಲ್ವಾ. ಆದರೆ ಏನಾದ್ರು ಒಂದು ಗುರಿ ಇರಬೇಕು ಜೀವನದಲ್ಲಿ. ಇನ್ನೊಂದೇನು ಅಂದರೆ ನಾ ಹೇಳೋದು, ಉದ್ಯೋಗಸ್ಥ ಮಹಿಳೆ ಅಂತಂದರೆ ಅದರಿಂದ ಬರೀ ಹಣ ಬರುತ್ತೆ ಅಂತ ತಿಳ್ಕೊಳ್ಳದೆ ತಪ್ಪು. ಹಣ ಅಲ್ಲ, ತುಂಬ ಅನುಭವ ಬರುತ್ತೆ. ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಮನೆಯಲ್ಲಿರೋ ಒಂದು ಒಬ್ಬರ ಹೆಂಗಸರಿಗೆ ಏನೇ ಪೇಪರ್ ಓದಲಿ ಏನೇ TV ನೋಡಲಿ ಅದು ಬರೋ ಅನುಭವಕ್ಕಿಂತ 10 ಜನ ಕೂಡಿ ಮಾಡಿದಾಗ ಕೆಲಸಗಳು ಒಬ್ಬ ಮನುಷ್ಯನಿಗೆ ಅನುಭವ ಜಾಸ್ತಿ ಆಗೇ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಕತ್ತಿನೋ ಒಂದು ಚಾಕುನೋ ಇಟ್ಕೊಂಡಿರ್ತೀವಿ ನಾವು, ಅದನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಮಾತ್ರನೇ ಅದು ಚೂಪಾಗಿರೋದು. ಅದನ್ನ ತೆಗೆದು ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದು 4 ದಿವಸಕ್ಕೆ ಅದನ್ನ ಉಪಯೋಗಿಸೋಕ್ಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ಮನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರ್ತೇ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನು ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೇ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರು ಮಾಡಿ ಗುರಿ ಮುಟ್ಟೋದಲ್ಲ, ಯಾವುದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
1: ಬರಹಗಾರ್ತಿ ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು, ಬೆಳಕು ಗಾಳಿ

ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಆಧಾರ್ ಆಪ್ 5 ಕೋಟಿ ಡೌನ್ಲೋಡ್ಗಳ ಗಡಿ ದಾಟಿದೆ. ಆಧಾರ್ ಸೇವೆಗಳನ್ನು ಸುಲಭವಾಗಿ ಮತ್ತು ಡಿಜಿಟಲ್ ಮೂಲಕ ಪಡೆಯುವತ್ತ ಜನರ ಒಲವು ಹೆಚ್ಚುತ್ತಿರುವುದನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟಿ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 628 ಅಂಕಗಳ ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,538 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 154 ಅಂಕಗಳ ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,232 ಅಂಕಗಳು ದಾಖಲಾಗಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಭಾರತದ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ.

ಈ ಪ್ರಕೃತಿಯ ಪ್ರವಾಸ ಅನ್ನೋದು ಅಥವಾ ಚಾರಣ ಅನ್ನೋದು ಯಾಕಪ್ಪ ಅಷ್ಟೊಂದು ಮುಖ್ಯ ನಮ್ಮ ಜೀವನದಲ್ಲಿ ಅಂತ ನೋಡೋದಾದರೆ, ನೋಡಿ, ನಗರದ ಹಾರ್ನ್, ಟೆನ್ಷನ್ನು, ಈ ಡೆಡ್ಲೈನ್ ಎಲ್ಲನ ಕೆಳಗೆ ಇರಿಸಿ ಬೆಟ್ಟದ ಮೇಲೆ ಕೂಗಿದಾಗ ಮನಸ್ಸು ಹಗುರವಾಗುತ್ತೆ. ಅದು ಒಂದು ರೀತಿ ಧ್ಯಾನ ಅಂತ ಹೇಳ್ಬೋದು. ಕ್ಯಾಮ್ರಾದಲ್ಲಿ ಸೆರೆಯಾಗೋದು ದೃಶ್ಯ ಮಾತ್ರ, ಜೊತೆಗೆ ನಾವು ನಡಿಬೇಕಾದಾಗ ಆಗುವಂತಹ ನಗು, ಹಾಡು, ಸುಳ್ಳು ಕಥೆ, ಕಾಲೆಳೆಯೋದು, ಇವೆಲ್ಲ ಹೃದಯದಲ್ಲಿ ರೆಕಾರ್ಡ್ ಆಗುತ್ತಂತೆ. ಇನ್ನು ದಾರಿ ತೋರಿಸೋ ಸ್ಥಳೀಯ ಹುಡುಗ, ಮಜ್ಜಿಗೆ ಕೊಡೋ ಅಜ್ಜಿ, ಅಪರಿಚಿತರಲ್ಲೂ ಸಹ ಪ್ರೀತಿ ಅನ್ನೋದು ಇದೆ ಅನ್ನೋದನ್ನು ಚಾರಣ ಕಲಿಸುತ್ತಂತೆ. ಜೊತೆಗೆ ನಾವು ತಗೊಂಡು ಹೋದ ಪ್ಲಾಸ್ಟಿಕ್ ಆ ಬಾಟಲಿಯನ್ನು ವಾಪಸ್ ತರೋದು, ಪ್ರಕೃತಿಯನ್ನು ನೋಡಿ ಆನಂದಿಸೋದಷ್ಟೇ ಅಲ್ಲ, ಅದನ್ನು ಕಾಪಾಡೋದು ಸಹ ನಮ್ಮ ಕರ್ತವ್ಯ. ಮಕ್ಕಳನ್ನ ಮಾಲ್, ಮೊಬೈಲ್ನಿಂದ ಹೊರತಂದು ಒಂದಿನ ಕಾಡಕ್ಕೆ ಕರೆದೊಯ್ದರೆ ಅವರು ಪುಸ್ತಕದಲ್ಲಿ ಕಲಿಯದನ್ನು ಪ್ರಕೃತಿ ಕಲಿಸುತ್ತೆ. ಏನು ಪುಸ್ತಕದಲ್ಲಿ ಕಲಿಯೋದಿಲ್ವೋ ಅದನ್ನು ಪ್ರಕೃತಿ ಕಲಿಸುತ್ತೆ. ಎಷ್ಟೇ ಸುಸ್ತಾದರೂ ಶಿಖರ ತಲುಪಿ ಕೆಳಗೆ ಕಾಣೋ ಮೋಡಗಳನ್ನ ನೋಡಿದಾಗ ಆ ಬರೋ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಜೀವನನೂ ಹಾಗೆ ಅಲ್ವಾ?

ಸಾರಾ ವಜ್ರ ಚಿತ್ರದ ಹಾಡು, ಪ್ರತಿಮಾ ಭಟ್ ಅವರು ಹಾಡಿದರು, ಬಿ ಎಂ ಹನೀಫ್ ಅವರ ಸಾಹಿತ್ಯ, ಮನೋಹರ್ ವಿ ಮನೋಹರ್ ಅವರ ಸಂಗೀತದಲ್ಲಿ. ನೋಡಿ, ದಿನಕ್ಕೆ ನಾವು 150 ಬಾರಿ ಮೊಬೈಲ್ ನೋಡ್ತೀವಂತೆ. ಬೆಟ್ಟದಲ್ಲಿ ನೆಟ್ವರ್ಕ್ ಇರಲ್ಲ. ಮೊದಲು 1 ಗಂಟೆ ಕೈ ಒಂದು ರೀತಿ ಕೆರಿಬೋದು, ಆಮೇಲೆ ಮನಸ್ಸು ನಿಜವಾಗ್ಲೂ ಹಗರಾಗುತ್ತೆ. ನೋಟಿಫಿಕೇಷನ್ಗಳು ಇಲ್ಲದಂತಹ ಆ 6 ಗಂಟೆ ಬದುಕೇ ನಿಜವಾದ ಬದುಕು ಅಂದರೂ ತಪ್ಪಾಗೋದಿಲ್ಲ. ಇನ್ನು ಎಸಿ ಗಾಳಿ, ಸ್ಕ್ರೀನ್ ಬೆಳಕು ನೋಡಿ ಕಣ್ಣು ಸುಸ್ತಾಗಿದೆ. ಚಾರಣದಲ್ಲಿ ದೂರದ ಹಸಿರು ನೋಡಿದಾಗ ಕಣ್ಣಿನ ಒತ್ತಡ ಕಡಿಮೆ ಆಗುತ್ತೆ. ಎದೆ ಆಡೋವರೆಗೂ ಕುಡಿಯೋ ಶುದ್ಧ ಗಾಳಿ ನಮ್ಮ ಶ್ವಾಸಕೋಶವನ್ನು ತೊಳೆದ ಹಾಗೆ ಮಾಡುತ್ತೆ. ಟ್ರೆಡ್ಮಿಲ್ ಮೇಲೆ 30 ನಿಮಿಷ ನಾವು ಓಡಿದ್ರೆ ಸುಸ್ತು, ಆದರೆ ಗೆಳೆಯರ ಜೊತೆ ಮಾತಾಡ್ತಾ ಹಾಡ್ತಾ ಬೆಟ್ಟ ಹತ್ತಿದ್ರೆ 3 ಗಂಟೆ ನಡೆದರೂ ಸುಸ್ತೇ ಆಗೋದಿಲ್ಲ. ಕಾಲಿಗೆ, ಹೃದಯಕ್ಕೆ ಇದಕ್ಕಿಂತ ಒಳ್ಳೆ ವ್ಯಾಯಾಮ ಇಲ್ಲ.

ರಾಜೀವ ಐಎಎಸ್ ಚಿತ್ರದ ಹಾಡು ಮೆಹಬೂಬ್ ಸಾಬ್ ಅವರು ಹಾಡಿದರು. ಶೇಖರ್ ಸೋವರ್ ಅವರ ಸಾಹಿತ್ಯ, ರೋಹಿತ್ ಸೌರರ ಸಂಗೀತದಲ್ಲಿ. ನೋಡಿ, ಮನೆಯಲ್ಲಿ ಒಬ್ಬಂಟಿಯಾಗಿ ಕೂತು ರೀಲ್ಸ್ ನೋಡಿದಷ್ಟು ಒಂಟಿತನ ಜಾಸ್ತಿ ಆಗತ್ತಂತೆ. ಅದೇ ಬೆಟ್ಟದ ತುದಿಯಲ್ಲಿ ನಿಂತು ಜೋರಾಗಿ ಕೂಗಿದಾಗ ಒಳಗಿನ ಎಲ್ಲ ಒತ್ತಡಗಳು ಹೊರಗೆ ಹೋಗುತ್ತೆ. ಡಾಕ್ಟರ್ಗಳು ಈಗ ಇದನ್ನೇ ಗ್ರೀನ್ ಥೆರಪಿ ಅಂತ ಕರೀತಾ ಇದ್ದಾರೆ. ಹೋಟೆಲ್ನಲ್ಲಿ ಎಲ್ಲರೂ ಮೊಬೈಲ್ನಲ್ಲೇ ಇರ್ತಾರೆ, ಚಾರಣದಲ್ಲಿ ಮೊಬೈಲ್ ಇಲ್ಲ, ಹಾಗಾಗಿ ಜನ ಮಾತಾಡ್ತಾರೆ. ವರ್ಷಗಳಿಂದ ಮಾತಾಡದ ಗೆಳೆಯ, ಅಪ್ಪ ಅಮ್ಮನ ಜೊತೆ ಮನಸ್ಸು ಬಿಚ್ಚಿ ಮಾತಾಡೋ ಮಕ್ಕಳು, ಇದಕ್ಕಿನ್ನ ಉತ್ತಮ ಸ್ಥಳ ಅವಕಾಶ ಇನ್ನೊಂದಿಲ್ಲ ಅನ್ಬೋದು. ಇನ್ನು ಚಾರಣದಲ್ಲಿ ಬಿಸಿಲಿರುತ್ತೆ, ಮಳೆ ಬರುತ್ತೆ, ದಾರಿ ತಪ್ಪುತ್ತೆ, ಆಗ ಸಿಟ್ಟು ಮಾಡ್ಕೊಳ್ಳದೆ ಹೊಂದ್ಕೊಂಡು ಹೋಗೋದನ್ನು ಕಲಿತೀವಿ. ಇದು ಜೀವನಕ್ಕೂ ದೊಡ್ಡ ಪಾಠ ಅಲ್ವಾ? ಇನ್ನು ಬೆಟ್ಟದ ಮೇಲೆ ನಾವು ಹತ್ತುತ್ತೀವಿ, ಮೇಲಿಂದ ಕೆಳಗೆ ನೋಡಿದಾಗ ಕಾರುಗಳು ಇರುವೆಗಳು ಹಾಕಿ ಕಾಣುತ್ತೆ. ಆಗ ಗೊತ್ತಾಗುತ್ತೆ ನಮ್ಮ ಸಮಸ್ಯೆಗಳು, ನಮ್ಮ ಅಹಂಕಾರ ಎಷ್ಟು ಚಿಕ್ಕದು ಅಂತ. ಮನಸ್ಸು ವಿನಮ್ರವಾಗುತ್ತೆ.

ಜಾನ್ ಕೆನಡಿ ಅವರು ಸಂಗೀತ ನೀಡಿ ಹಾಡಿದ್ರಿ ಹಾಡಿನ ಗ್ಯಾಂಗ್ಸ್ಟರ್ ಅಲ್ಲ ಪ್ರ್ಯಾಂಕ್ಸ್ಟರ್ ಚಿತ್ರದ ಗೀತೆ. ಸ್ವಸ್ತಿಕ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ನೋಡಿ, ಮಕ್ಕಳಿಗೆ ಮರ ಹಕ್ಕಿ ಕೀಟಗಳನ್ನು ಪುಸ್ತಕದಲ್ಲಿ ತೋರಿಸಬಾರ್ದಂತೆ, ಕಾಡಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಬೇಕಂತೆ. ಹಾಗೆ ಮೊಬೈಲ್ ಗೇಮ್ನಲ್ಲಿ ಬೆಟ್ಟ ಹತ್ತೋ ಬದಲು ನಿಜವಾದ ಬೆಟ್ಟ ಹತ್ತಿದಾಗ ಬರುವ ಆತ್ಮವಿಶ್ವಾಸನೇ ಬೇರೆ ಅಂತೆ. ಇನ್ನು ಕೊನೆಯದಾಗಿ ನೋಡಿ, ನಮ್ಮ ಮೊಬೈಲ್ನಲ್ಲಿ ಚಾರ್ಜಿಂಗ್ ಏನಾದರೂ 20% ಆದರೆ ನಾವು ಟೆನ್ಷನ್ ಆಗ್ತೀವಿ. ಆದರೆ ನಮ್ಮ ಮನಸ್ಸಿನ ಚಾರ್ಜಿಂಗ್ 20%ಗೆ ಬಂದಿದೆಯಾ ಅಂತ ನಾವು ಯಾವತ್ತಾದರೂ ಯೋಚಿಸಿದ್ದೀವಾ? ನಮ್ಮ ಮನಸ್ಸಿಗೆ ಫುಲ್ ಚಾರ್ಜ್ ಬೇಕಂದರೆ ಒಮ್ಮೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಬೆಟ್ಟದ ಕಡೆ ಸ್ವಿಚ್ ಆನ್ ಆಗಬೇಕು.

0: ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಣಿ ಶರ್ಮಾ ಅವರ ಸಂಗೀತದಲ್ಲಿ ಕಾರ್ತಿಕ್ ಅವರು ಹಾಡಿದ್ರು. ಯಶವಂತ್ ಚಿತ್ರದ ಗೀತೆಯನ್ನು ನಿವೇದಿಗ ಕೇಳಿದ್ರಿ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ 18 ಮಿತ್ರರ ವಾಕಿಂಗ್ ಟೀಮ್ ಇದೆ, ತಿಂಗಳಿಗೊಮ್ಮೆ ಒಂದು ಸ್ಥಳ ಆಯ್ಕೆ ಮಾಡಿಕೊಂಡು ಚಾರಣ ಹೋಗಿ ಅಲ್ಲೇ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಂಡು ತಿಂಗಳ ಒತ್ತಡ ಕಡಿಮೆ ಮಾಡಿಕೊಂಡು ಬರ್ತೀವಿ. ಯುವ ಜನತೆಗೆ ಒಳ್ಳೆಯ ಆಯ್ಕೆಯ ಹಾದಿ ಚಾರಣ ಅಂತ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಗೀತಾ ಜೋಶಿ ಅವರ ಸಂದೇಶ ಬಂದಿದೆ, ಹಾಗೆ ನಾಗರತ್ನ ಅವರ ಸಂದೇಶನೂ ಸಹ ಬಂದಿದೆ. ಹರೀಶ್ ಅವರು ಸಂದೇಶನ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಸಮಯ ಈಗ ಆಗಿದೆ ಕಗ್ಗದ ಸಿರಿ ಕೇಳುವಂತಹ ಸಮಯ. ಬನ್ನಿ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಮೇರು ಪರ್ವತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯ ಬಲ ಮಂಕುತಿಮ್ಮ. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯೇ ಬಲ ಮಂಕುತಿಮ್ಮ.

ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಕರೆದು ಅದನ್ನೇ ಬಲ ಅಂತ ಇದ್ದಾರೆ. ಈ ಭಾಗದಲ್ಲಿ ಮೇರು ಪರ್ವತಕ್ಕೆ 108 ಶಿಖರಗಳು ಹರಡಿ ನಿಂತಿವೆ. ಉನ್ನತವಾದಂಥ ಬದುಕನ್ನು ಬದುಕಿ ಬಾಳಿದ ನಿದರ್ಶನ ವ್ಯಕ್ತಿತ್ವಗಳು ನಮ್ಮ ಬದುಕಿನಲ್ಲೂ 108 ಸಾವಿರಗಟ್ಟಲೆ ಇದೆ. ಅಷ್ಟು ಉನ್ನತವಾದ ಎತ್ತರಕ್ಕೆ ಏರ ಬಯಸಿದರೆ 100 ದಾರಿಗಳಿವೆ. ಅದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ. 100 ನಿಲುಗಡೆಗಳೂ ಇವೆ. ಏರಿದ ವ್ಯಕ್ತಿತ್ವಗಳು ಏರಿದ ರೀತಿಯನ್ನು ಬಾಳಿ ಬದುಕಿದ ಅನುಭವಗಳನ್ನು ನಿಂತು ಹಿಂದೆ ನೋಡಿ ತಪ್ಪು ಒಪ್ಪುಗಳನ್ನು ಗಮನಿಸಿ ನಡೆದ ಉದಾಹರಣೆಗಳು ಬೇಕಾದಷ್ಟಿವೆ. ಅದೆಷ್ಟೋ ಪುಸ್ತಕಗಳು ನಮಗೆ ಇಂಥದ್ದನ್ನೆಲ್ಲ ಹೇಳುತ್ತವೆ. ಜ್ಞಾಪಕ ಚಿತ್ರಶಾಲೆ ಇರ್ಬೋದು, ಬಾಳಿಗೊಂದು ನಂಬಿಕೆ ಇರ್ಬೋದು, ಹೀಗೆ. ಆದರೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೈವ ಪ್ರೇರಣೆ ಎಂದು ಧ್ಯಾನಿಸಿ ಮೌನರಿ ಪುರಂದರ ವಿಠಲನ ಎಂದಿದ್ದಾರೆ ದಾಸರು ಕೂಡ. ಅದನ್ನೇ ಡಿ ವಿ ಜಿಯವರು ಏನಂತಾರೆ ಅಂದರೆ, ನಾವೆಲ್ಲ ಪ್ರವಾಸಿಗರು, ಇತರೆ ಯಾತ್ರಿಕರಿಗೆ ಹೊರೆಯಾಗದ ಹಾಗೆ ಕೆಳೆಯಾಗು, ಅವರೊಂದಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗದ ಸಿರಿಯ ಕಡೆಯ ಪಾದ ಮೇರು ಸಂಸ್ಕೃತಿಯೇ ಬಲ ಅಂತ ಹೇಳ್ತಾ ಇದೆ. ಅಂದರೆ ದುಡ್ಡಿನದು ಬಲವಲ್ಲ, ಸಂಪತ್ತಿನದು ಬಲವಲ್ಲ, ಸಜ್ಜನಿಕೆಯದು ಬಲ, ಎತ್ತರದ ಸಂಸ್ಕೃತಿಯೇ ನಿಜವಾದ ಬಲ. ಅದು ವಿಶ್ವೇಶ್ವರಯ್ಯನವ್ರದ್ದಿರ್ಬೋದು, ಡಿ ವಿ ಜಿಯವ್ರದ್ದು ಇರ್ಬೋದು, ಅಥವಾ ಹಿಂದೆ ಬದುಕಿ ಬಾಳಿದ ಮಹನೀಯರು ಇರ್ಬೋದು, ಅವರನ್ನು ನಾವು ಪ್ರಾತಃಸ್ಮರಣೀಯರು ಅಂತ ಕರೀತೇವಲ್ಲ, ಆ ಗುಣ, ಪ್ರಾತಃಸ್ಮರಣೀಯರಾಗಬೇಕಾದಂಥ ಆ ಗುಣವನ್ನು ನಾವು ಕಲಿಬೇಕು. ಅಂಥ ಎತ್ತರವಾದ ಸಂಸ್ಕೃತಿಯೇ ನಿಜವಾದ ಬಲ ಅಂತ ಇದ್ದಾರೆ ಡಿ ವಿ ಜಿಯವ್ರು.

ಯರ ನಂದ ಹಿಡಿದುದವನನು ಕನಸು, ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ.

0: ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಅಂದುಬಿಟ್ರು. ಆ ಮೇರು ಸಂಸ್ಕೃತಿಯ ಉದಾಹರಣೆಯೊಂದನ್ನು ಈ ಕಗ್ಗಭಾಗದಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಭಕ್ತರ ಕಥೆಗಳಲ್ಲಿ ಹೊಲೆಯ ನಂದನ ಹೆಸರು ಪ್ರಸಿದ್ಧವಾದದ್ದು. ಈ ಮಹಾನುಭಾವ ಚಿದಂಬರ ಕ್ಷೇತ್ರದ ನಟರಾಜನ ಭಕ್ತ. ಹೊಲೆಯ ಆ ದಿನಗಳಲ್ಲಿ ಮೇಲ್ಜಾತಿಗಳವರ ದೇವಾಲಯದಲ್ಲಿ ಕಾಲಿರಿಸುವ ಹಾಗೇ ಇರಲಿಲ್ಲ. ಆದರೆ ನಂದನಿಗೆ ಆ ಚಿದಂಬರ ಕ್ಷೇತ್ರದಲ್ಲಿ ಸ್ವರ್ಣಸಭೆಯಲ್ಲಿ ತಾಂಡವವಾಡ್ತಾ ಇರೋ ನಟರಾಜ ಮೂರ್ತಿಯನ್ನು ಕಾಣಲೇಬೇಕು ಅಂತನ್ನೋ ಆಸೆ ಉತ್ಕಟವಾಗಿಬಿಟ್ಟಿತ್ತು. ಅದೇ ಅವನ ಜೀವನದ ಕನಸು ಕೂಡ. ಧ್ಯೇಯವಾಗಿ ಆ ತಾಂಡವ ನಟರಾಜನನ್ನು ಕಾಣೋ ಗೀಳು ಹೆಚ್ಚಿಬಿಡ್ತು. ಬೇರೆ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡ, ಸದಾ ನಟರಾಜನ ಚಿಂತೆಯಲ್ಲೇ ಜೀವನವನ್ನು ಸವೆಸಿಬಿಟ್ಟ. ನಟರಾಜ ಆ ನಂದನಿಗೆ ಒಲಿದ. ತನ್ನ ಅರ್ಚಕನ ಬೆನ್ನ ಮೇಲೆ ಆತನನ್ನು ತನ್ನಲ್ಲಿಗೆ ಬರಮಾಡಿಕೊಂಡನಂತೆ, ಆತನಿಗೆ ದರ್ಶನವಿತ್ತನಂತೆ, ತನ್ನಲ್ಲಿಯೇ ಸೇರಿಸಿಕೊಂಡು ಬಿಟ್ಟ. ಅನ್ಯ ಚಿಂತೆಗಳನ್ನು ಬಿಡಿಸಿ ಅವನಾತ್ಮವನ್ನು ಚಿನ್ಮಯಕ್ಕೆ ಸೇರಿಸಿದ ಈ ಕಥೆಯನ್ನು ದಿವಂಗತ ಶ್ರೀ ನಂಗಪುರಂ ವೆಂಕಟೇಶ ಅಯ್ಯಂಗಾರರು ನಟರಾಜ ಭಕ್ತ ಹೊಲೆಯನಂದ ಅನ್ನೋ ಹೆಸರಿನಲ್ಲಿ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಹೀಗೆ ಬಾಳಿ ಬದುಕಿದವರ ಬದುಕು ನಮಗೆ ದಾರಿ, ಅದು ನಿದರ್ಶನ, ಅದು ಪ್ರದರ್ಶನಕ್ಕಾಗಿ ಬದುಕಿದವರಲ್ಲ ಅವರು. ಇಂಥದ್ದನ್ನು ಮೇರು ಸಂಸ್ಕೃತಿ ಅಂತ ಕರೀತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಎಷ್ಟು ಅದ್ಭುತವಾದ ಸಂಗೀತ ಗಾಯನ ಎಲ್ಲ ನಮಗೆ ಕೊಟ್ಟಿದ್ದು ಎಂ ಬಾಲಮುರಳಿ ಕೃಷ್ಣ ಅವರು ಹಂಸಗೀತೆ ಚಿತ್ರಕ್ಕಾಗಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಬಾಗ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೊ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ 2 ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು 2 ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ 2 ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. ಭಾರತ ಸಿಂಗಾಪುರ ಸಚಿವರ ದುಂಡುಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ, ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ.

0: ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ, ಭವಿಷ್ಯಕ್ಕೆ ಸಿದ್ದವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ, ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ದ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ದ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು ಇದು ರಾಷ್ಟ್ರ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ 2 ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937ರಿಂದ 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವಾನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ FIH ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್.

0: ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಥ್ರಿಜಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಕಿರುಗುರಿಗೊಂದು ಜಾಹೀರಾತು. ಇದಾದ ನಂತರ ರಕ್ಕಂ ಚಿತ್ರದ ಗೀತೆನ ಕೇಳ್ತೀರಾ. ವಿಜಯ್ ಪ್ರಕಾಶ್ ಅವರು ಹಾಡಿರೋದು. ಇದಾದ ನಂತರ ಶಬ್ದವೇದಿ ಚಿತ್ರದ ಒಂದು ಹಾಡು ಚಿತ್ರ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು. ಇದಾದ ನಂತರ ನೆನಪಿರಲಿ ಚಿತ್ರದ ಗೀತೆ ಮೂಡಿಬರುತ್ತೆ. ನೆನಪಿರಲಿ ಚಿತ್ರದ ಹಾಡನ್ನು ಚಿತ್ರ ಚೇತನ್, ರವಿಶಂಕರ್, ಸುಚಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ ಹಂಸಲೇಖ ಅವರ ಸಾಹಿತ್ಯದಲ್ಲಿ. ಇವಿಷ್ಟು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಈಗ ಜಾಹೀರಾತು, ನಂತರ ಮೂರು ಗೀತೆಗಳು ಬ್ಯಾಕ್ ಟು ಬ್ಯಾಕ್.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಪ್ರತಿಭಟನೆ ಘೋಷಣೆಗಳ ನಡುವೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆಯನ್ನು 12,000 ರೂಪಾಯಿಗಳಿಂದ 14,000 ರೂಪಾಯಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸಹಿತ 10 ಜಿಲ್ಲೆಗಳು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತಿದ್ದು ಕಸ್ತೂರಿ ರಂಗನ್ ವರದಿ ಶಿಫಾರಸುಗಳನ್ನು ಅನುಷ್ಠಾನ ಮಾಡಿದರೆ ಈ ಜಿಲ್ಲೆಯ ಜನರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿದೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸಭಾ ಆಯೋಗ ಹಾಗೂ ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆ ನೀಡಿದೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಿಷನ್ ಕರ್ಮಯೋಗಿ ಅಭಿವೃದ್ಧಿ ಅಧಿಕಾರಿಗಳ 2 ದಿನಗಳ ರಾಷ್ಟೀಯ ಸಮ್ಮೇಳನ ಇಂದು ಆರಂಭಗೊಂಡಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿ ವ್ಯವಸ್ಥೆಗಳನ್ನು ಬಲಪಡಿಸುವುದು ಹಾಗೂ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವ ಹೆಚ್ಚಿಸುವುದು ಸಮ್ಮೇಳನದ ಉದ್ದೇಶವಾಗಿದೆ. ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮೆಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೇಶದ ಹಣಕಾಸು ಮತ್ತು ಸಾರ್ವಭೌಮ ಮೂಲಸೌಕರ್ಯದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂಸ್ಥೆಯ 21ನೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇದೇ ತಿಂಗಳ 10ರಂದು ಕೊಲಂಬಿಯಾದಲ್ಲಿ ಸಂಭವಿಸಿದ ಭೂಕಂಪ ಪರಿಣಾಮವಾಗಿ ದೇಶದಲ್ಲಿ 30 ದಿನಗಳ ಕಾಲ ಆರ್ಥಿಕ ಮತ್ತು ಸಾಮಾಜಿಕ ತುರ್ತು ಪರಿಸ್ಥಿತಿ ಜಾರಿಗೊಳಿಸಲಾಗಿದೆ. ಕೊಲಂಬಿಯಾದಲ್ಲಿ ಭೂಕಂಪದಿಂದಾಗಿ ಇದುವರೆಗೂ 300ಕ್ಕೂ ಅಧಿಕ ಮಂದಿ ಮೃತರಾಗಿದ್ದು 250ಕ್ಕೂ ಅಧಿಕ ಜನರು ಕಾಣೆಯಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:03 ಕಾರ್ಯಕ್ರಮ ನನ್ನ ಆಯ್ಕೆ ಅಂದರೆ ನನ್ನ ಮೆಚ್ಚಿನ ಗೀತೆ. ಬಹಳ ಕಷ್ಟದ ಕಾರ್ಯಕ್ರಮ ಇದು, ಯಾಕಂದರೆ ಒಂದೆರಡು ಹಾಡುಗಳು ಅಥವಾ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಒಂದು ಒಬ್ಬೊಬ್ಬ ಅಂದರೆ 10 ಹಾಡುಗಳು 12 ಹಾಡುಗಳನ್ನು ನಾವು ಪ್ರಸಾರ ಮಾಡಬಹುದು. ಅಷ್ಟಕ್ಕೆ ಸೀಮಿತವಾಗಲ್ಲ ನಮ್ಮ ನನ್ನ ಮೆಚ್ಚಿನ ಗೀತೆಯ ಪಟ್ಟಿ ಅದರಲ್ಲಿ. ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ, ಮೊದಲು ಗೀತೆ ಪ್ರಸಾರ ಮಾಡ್ತೀನಿ. ಯಾಕೆ ಈ ಗೀತೆ ಇಷ್ಟ ಅಂತ ಒಂದೇ ಒಂದು ಸಾಲಲ್ಲಿ ಹೇಳ್ತೀನಿ. ಬಾಲ್ಯದ ನೆನಪುಗಳು ಅಚ್ಚೊತ್ತಿರುವಂತಹ ಗೀತೆ. ಶಾಲೆಯಲ್ಲಿ ಕಂಠಪಾಠ ಮಾಡಿದ್ವಿ ಈ ಪದ್ಯವನ್ನು, ನಿಮಗೂ ಜ್ಞಾಪಕ ಇರುತ್ತೆ. ಅಂತಹ ಒಂದು ಬಾಲ್ಯದ ನೆನಪನ್ನು ತರುವಂತಹ ಗೀತೆ ನಿಮಗಾಗಿ, ನನ್ನ ಮೆಚ್ಚಿನ ಗೀತೆ ನಿಮಗಾಗಿ.

ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಟ್ಟ

ತಬ್ಬಲಿಯನ್ನು ಇನ್ನಾದೆ ಮಗನೇ ಚಿತ್ರದ ಹಾಡಿದು ಪಿಬಿ ಶ್ರೀನಿವಾಸ್ ಅವರು, ಬಿ ಕೆ ಸುಮಿತ್ರಾ ಮತ್ತು ವಿದ್ಯಾರಾಣಿಯವರು ಹಾಡಿದರು. ಜನಪದ ಗೀತೆ ಭಾಸ್ಕರ್ ಚಂದಾವರ್ಕರ್ ಅವರ ಸಂಗೀತದಲ್ಲಿ ಮೂಡಿಬಂದಿತ್ತು. ನೋಡಿ, ಇವೆಲ್ಲ ನಮ್ಮ ಜೀವನಕ್ಕೆ ಪಾಠಗಳನ್ನು ಹೇಳ್ಕೊಡುತ್ತೆ. ಮಧ್ಯೆ ಮಧ್ಯ ಸಾಲ್ ಬರುತ್ತೆ, ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು, ಇಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕಂತೆ. ಹಾಗಾಗಿ ಹಾಡುಗಳಿಂದ ಕೇವಲ ಮನರಂಜನೆ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಮೌಲ್ಯಗಳನ್ನು ತಂದುಕೊಡುತ್ತೆ, ಒಂದು ಒಳ್ಳೆಯ ಹಾದಿಯನ್ನು ನಮಗೆ ತೋರಿಸುತ್ತೆ, ವಿಶೇಷವಾಗಿ ಹಳೆಯ ಹಾಡುಗಳು. ಮುಂದಿನ ಹಾಡಿನಕ್ಕೆ ಇಷ್ಟ ಅಂದರೆ ಈ ಹಾಡಿನ ಗಾಯಕ, ಅತ್ಯುತ್ತಮ ಗಾಯಕರವರು, ಬಹಳ ಹಳೆಯ ಕಾಲದ ಹಾಡಿದು. ಈ ಹಾಡಿನಲ್ಲಿರೋ ಹುರುಪು, ಮಧ್ಯ ಮಧ್ಯ ಚಪ್ಪಾಳೆ, ಆ ಕವಾಲಿ ರೀತಿಯ ಶೈಲಿಯ ಹಾಡು, ವಿಶೇಷವಾಗಿ ಗಾಯಕನ ಮೋಡಿ ಆ ಹುರುಪು ಇಷ್ಟ ಆಗಿದೆ ಈ ಹಾಡು ನಿಮಗಾಗಿ.

ಎದ್ದು ಕುಣಿಬೇಕು ಅಂತ ಅನ್ಸುವಂತಹ ಹಾಡಿದಾಗಿತ್ತು. ಅಬ್ಬ ಆ ಹುಡುಗಿ ಚಿತ್ರದ್ದು. ಪಿ ಕಾಳಿಂಗರಾಯರು ಆ ಮೋಡಿ ಮಾಡಿದಂತಹ ಗಾಯಕರು, ಅವರೇ ಸಂಗೀತ ನೀಡಿ ಹಾಡಿದರು. ಎಚ್ ಎಲ್ ಎನ್ ಸಿಂಹ ಅವರು ಹಾಡನ್ನು ಬರೆದಿದ್ರು. ಮೋಹನ್ ಕುಮಾರಿ ಅವರು ಅವ್ರ ಜೊತೆ ದನಿಯಾಗಿದ್ರು ಈ ಹಾಡಿಗೆ. ಅಬ್ಬ ಎಂಥ ಹಾಡು ಅಬ್ಬ ಆ ಹುಡುಗಿ ಚಿತ್ರದ್ದು. ಮುಂದಿನ ಹಾಡು ಯಾಕಿಷ್ಟ ಅಂದರೆ, ಒಂದು ರೀತಿ ಮನಸ್ಸಿಗೆ ಆ ಒತ್ತಡ ಎಲ್ಲ ಹೊರಟೋಗುತ್ತೆ. ಮನಸ್ಸಿನಲ್ಲಿರೋದು ಏನೇ ನೋವು ಕಷ್ಟ ಒತ್ತಡ ಎಲ್ಲ ಈ ಹಾಡನ್ನು ಕೇಳಿದಾಗ ಕಡಿಮೆ ಆಗುತ್ತೆ. ಆ ಗಾಯಕನ ಆ ಕಂಠ ಹಾಗಿದೆ, ಜೊತೆಗೆ ಸಾಹಿತ್ಯನೂ ಸಂಗೀತನೂ ಜೊತೆಗೆ ಒಳ್ಳೆ ರೀತಿ ಮೇಳೈಸಿದೆ ಈ ಹಾಡಲ್ಲಿ. ಈ ಹಾಡನ್ನು ನಿಮಗೂ ಕೇಳಿಸ್ಬೇಕು ಅಂತ ಆಸೆ. ಬನ್ನಿ ಕೇಳಿ ಹಾಡು.

ಎಂಥ ಅದ್ಭುತ ಆಲಾಪನೆ ಹಾಡಿನ ಕೊನೆಯಲ್ಲಿ ರಾಜ್ಕುಮಾರ್ ಭಾರತಿಯವರ ಒಂದು ಕಂಠ ಸಿರಿ ಇದಾಗಿತ್ತು. ಎಮ್ ಎನ್ ವ್ಯಾಸರಾವ್ ಅವರು ಬರೆದಿದ್ದರು. ಎಲ್ ವೈದ್ಯನಾಥನ್ ಅವರ ಶ್ರೇಷ್ಠ ಮಟ್ಟದ ಸಂಗೀತ ಈ ಹಾಡಿಗಿತ್ತು. ಅಂತರಾಳ ಚಿತ್ರದ ಹಾಡು ನೀವೀಗ ಕೇಳಿದ್ರಿ. ಮುಂದಿನ ಹಾಡು ವಿಷ್ಣುವರ್ಧನ್ ಆರತಿ ಅವರಿದ್ದಾರೆ. ಈ ಹಾಡು ಯಾಕಿಷ್ಟ ಅಂದರೆ ಇದು ಸಹ ಬಾಲ್ಯದ ನೆನಪನ್ನು ಕೊಡುತ್ತೆ, ಜೊತೆಗೆ ಈ ಹಾಡಲ್ಲಿ ಒಂದು ಸಾಲು ಬರುತ್ತೆ, ನಿನ್ನದೇ ಈ ಮನೆ ನಿನ್ನದೇ ಎಲ್ಲ ಅಂತ. ಅಂದರೆ ಎರಡು ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೆ ವಿಷ್ಣುವರ್ಧನ್ ಅವ್ರು ಹೇಳೋದು, ಬಹಳ ಇಷ್ಟ ಆಯಿತು ಆ ಸಾಲು. ನಮ್ಮ ಮಕ್ಕಳಿಗೆ ನಾವು ಸಹ ಹೇಳ್ಬೋದು, ನಿನ್ನದೇ ಈ ಮನೆ ನಿನ್ನದೇ ಎಲ್ಲ ಅಂತ. ಯಾವ ಹಾಡು ಬಗ್ಗೆ ಇಷ್ಟು ಮಾತು, ಬನ್ನಿ ಕೇಳಿಸ್ತೀನಿ.

ಸೌಂದರ್ಯ ಸಿರಿಯ ನವನಿಧಿ ತಂದ ಮುತ್ತುಗಳೇ ನೀವು. ನಿಜವಾಗ್ಲೂ ಈ ಸಾಲನ್ನ ಈ ಹಾಡುಗಳಿಗೆ ನಾವು ಅನ್ವಯಿಸಬೇಕಾಗುತ್ತೆ, ಯಾಕಂದ್ರೆ ಅಂತಹ ಮುತ್ತುಗಳು ಈ ಹಾಡುಗಳು. ಮುಂದಿನ ಹಾಡು, ಅದಕ್ಕೆ ಮುಂಚೆ ಈಗ ನೀವು ಕೇಳಿದಂಥ ಗೀತೆ ಗಂಧರ್ವಗಿರಿ ಚಿತ್ರದ ಶೀರ್ಷಿಕೆ ಹಾಡಾಗಿತ್ತು. ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಹೋದರಿ ಎಸ್ ಪಿ ಶೈಲಜಾ ಅವರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ಒಂದು ಲಾಲಿ ಹಾಡು. ಈ ಹಾಡು ಎಷ್ಟು ಇಂಪಾಗಿದೆ ಅಂದರೆ, ಕೊನೆಗೆ ಹಾಡು ಹಾಡ್ತಾ ನಾಯಕ ಮಗು ಜೊತೆ ತಾನು ಮಗುವಾಗಿ ಮಲಗಿಬಿಡ್ತಾರೆ. ಹಾಡಿನ ಕೊನೆಯ ಸಾಲು, ನೀನೆನ್ನ ಉಸಿರಾದೆ ಮಗುವೆ, ದೇವರ ನಿನ್ನಲ್ಲಿ ಕಾಣುವೆ, ಎಷ್ಟು ನಿಜವಾದ ಸಾಲಿದು. ಬನ್ನಿ ಕೇಳೋಣ ಅತ್ಯದ್ಭುತವಾದ ಲಾಲಿ ಹಾಡನ್ನು.

ಮಕ್ಕಳಲ್ಲಿ ದೇವರನ್ನ ಖಂಡಿತ ಕಾಣಕ್ಕೆ ಸಾಧ್ಯ. ಯಾಕಂದ್ರೆ ಮಕ್ಕಳಿಗೆ ಹಿಂದಿನದ ಜ್ಞಾಪಕ ಇರಲ್ಲ, ಮುಂದಿನದು ಬೇಕಿರಲ್ಲ, ಅವರಿರೋದು ಕೇವಲ ವರ್ತಮಾನದಲ್ಲಿ. ಹಾಗಾಗಿ ಮಕ್ಕಳನ್ನ ದೇವರು ಅಂತ ಅಂತೀವಿ. ಅದೇ ಹಾಡನ್ನು ಈಗ ಕೇಳಿದ್ರಿ ನೀವು. ಕಸ್ತೂರಿ ನಿವಾಸ ಚಿತ್ರದ ಪಿ ಬಿ ಶ್ರೀನಿವಾಸ್ ಅವರು ಅಣ್ಣವ್ರಿಗೋಸ್ಕರ ಹಾಡಿದರು ಈ ಹಾಡನ್ನು. ವಿಜಯ ನರಸಿಂಹ ಅವರು ಬರೆದಿದ್ದರು, ಸಾಹಿತ್ಯ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿದರು. ಇನ್ನೊಂದು ಹಾಡು ಸಹ ಮಕ್ಕಳ ಜೊತೆ ಹಾಡುವಂಥ ಹಾಡೇ. ಈ ಹಾಡು ಇಷ್ಟ ಆಗೋ ಕಾರಣ ಆ ಗಾಯಕಿಯ ಕಂಠದಲ್ಲಿರುವಂತಹ ಆ ಇಂಪು, ಜೊತೆಗೆ ಸಾಹಿತ್ಯ ಎಲ್ಲ ಕೂಡ, ವಿಶೇಷವಾಗಿ ಆ ಗಾಯಕಿಯ ಹಾಡುವ ಶೈಲಿ ಮತ್ತು ಹಾಡಿನ ಸಂಗೀತ ತುಂಬ ಚೆನ್ನಾಗಿದೆ. ಬನ್ನಿ, ಮಗು ಜೊತೆ ಇರುವ ಇನ್ನೊಂದು ಗೀತೆ ನಿಮಗಾಗಿಯೇ.

ವಾಣಿ ಜಯರಾಮ್ ಅವರ ಒಂದು ಸುಮಧುರವಾದ ಕಂಠದಲ್ಲಿ ಈ ಹಾಡು ಬಂದಿತ್ತು. ನೋಡಿ, ಒಂದೊಂದು ಹಾಡಿಂದ ನಾವು ಎಷ್ಟೆಲ್ಲ ಕಲಿಬೋದು. ನನಗೆ ಈ ಹಾಡಿನ ಕೊನೆಯ ಸಾಲನ್ನು ನೀವೇನಾದರೂ ಗಮನಿಸಿದರೆ, ಬಾಳಲಿ ಸಿಹಿಯೇ ಬರಲಿ ಕಹಿಯೇ ಬರಲಿ ನಗು, ಇದು ನಮ್ಮ ಜೀವನಕ್ಕೂ ನಾವು ಅನ್ವಯಿಸ್ಕೊಳ್ಬೋದಲ್ವಾ? ಈ ಥರದ್ದು ಎಷ್ಟೊಂದಿದೆ, ಎಷ್ಟೊಂದು ಹಾಡಲ್ಲಿ. ಬಂಗಾರದ ಮನುಷ್ಯ ಹಾಡೇ ತಗೊಳ್ಳಿ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಹಾಗಾಗಿ ಹಾಡುಗಳು ಕೇವಲ ಮನರಂಜನೆ ಖಂಡಿತ ಅಲ್ಲ, ಕಲಿಯೋದು, ನಮಗೆ ಕಷ್ಟದಲ್ಲಿ ಸಮಾಧಾನ ಮಾಡೋ ಗೆಳೆಯನೇ ಈ ಹಾಡು. ನಮ್ಮ ಸಂತೋಷದಲ್ಲಿ ನಮಗೆ ಸಾಥ್ ಕೊಡುವಂತಹ ಜೊತೆಗಾರ ಈ ಹಾಡು. ಹಾಗಾಗಿ ಹಾಡುಗಳು ಬಹಳನೇ ಮುಖ್ಯ. ಕೆಸರಿನ ಕಮಲ ಚಿತ್ರದ ಹಾಡಿದಾಗಿತ್ತು, ಆರ್ ಎನ್ ಜಿ ಗೋಪಾಲ್ ಅವರು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ವಾಣಿ ಜಯರಾಮ್ ಅವರು ಈ ಹಾಡನ್ನು ಹಾಡಿದರು. ಇನ್ನು ಮುಂದಿನ ಹಾಡು ನೋಡಿ, ಹೆಣ್ಮಕ್ಳಿಗೆ ಹೊಗಳಿಕೆ ಅಂದರೆ ಇಷ್ಟ ಅಂತೆ. ಅಂಥದ್ರಲ್ಲೂ ಅದರಲ್ಲೂ ರಾಜ್ಕುಮಾರ್ ಅವರಂಥ ಅವರು ಅಂದರೆ ಅಂಥ ಸುಂದರಾಂಗ ನಮ್ಮನ್ನು ಹೊಗಳಿದ್ರೆ ಹೇಗಾಗಬೇಡ ನಾನು ಹೇಳ್ತಿರೋದು ನಾಯಕಿ ಬಗ್ಗೆ. ಇನ್ನು ಎಂಥ ಕೋಪ ಇರೋ ಹುಡುಗಿ ಸಹ ಕೋಪ ಎಲ್ಲ ಕರಗಿ ನೀರಾಗಿ ಹೋಗುತ್ತೆ, ಅಷ್ಟು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಈ ಹಾಡಲ್ಲಿ. ಜೊತೆಗೆ ರಾಜ್ಕುಮಾರ್ ಅವ್ರದ್ದು ಯಾರು ಯಾವಾಗಲೂ ಹೇಳ್ತೀನಿ, ಅವರ ಕಂಠ, ಅವರ ಧ್ವನಿ ಭಕ್ತಿಗೀತೆಗಳಿಗೆ ಹೇಗೆ ಹೊಂದ್ಕೊಳ್ಳುತ್ತೋ ಅಷ್ಟೇ ಅಥವಾ ಒಂದು ಪಟ್ಟು ಇನ್ನೂ ಹೆಚ್ಚು ಈ ರೊಮ್ಯಾಂಟಿಕ್ ಹಾಡುಗಳಿಗೆ ಹೊಂದ್ಕೊಳ್ಳುತ್ತೆ. ಬನ್ನಿ, ಅದರ ಒಂದು ಉತ್ತಮವಾದ ಉದಾಹರಣೆ ಅವರ ಒಂದು ಸುಂದರವಾದ ಆಲಾಪನೆಯಿಂದ ಶುರುವಾಗುತ್ತೆ. ಹೆಣ್ಣನ್ನು ಇಷ್ಟು ಚಂದವಾಗಿ ಹೊಗಳಿದ್ದಾರೆ, ಜಾಸ್ತಿ ಮಾತು ಬೇಡ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ನಮ್ಮ ಅಣ್ಣವರ ಧ್ವನಿ ಇರುವಂತಹ ಈ ಹಾಡು

ನಮ್ಮ ಕನ್ನಡ ಎಷ್ಟು ಚಂದ ಅಲ್ವಾ, ಚೆನ್ನಾಗಿದೆ ಅನ್ನಕ್ಕೆ ಸೊಗಸು, ಆ ಪದನೇ ಎಷ್ಟು ಸೊಗಸಾಗಿದೆ ಅಲ್ವಾ. ಇನ್ನು ಅಣ್ಣವ್ರ ಬಾಯಲ್ಲಿ ಅದನ್ನು ಕೇಳಿದ್ರಂತೂ ಇನ್ನೂ ಸೊಗಸಾಗಿರುತ್ತೆ. ಸೊಗಸಾದ ಹಾಡು ಕೇಳಿದ್ರಿ, ಅನುರಾಗ ಅರಳಿತು ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದರು, ಚಿವುದೇಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ಯಾಕಿಷ್ಟ ಅಂತ ಗೊತ್ತಿಲ್ಲ, ಆದರೆ ಬಹಳ ಒಂದು ರೀತಿ ಕಾಡುತ್ತೆ ಹಾಡು, ಬನ್ನಿ ಕೇಳೋಣ.

ದೀಪಚಿತ್ರದ ಹಾಡು ಮಂಜುಳಾ ಅವ್ರಿಗೋಸ್ಕರ ವಾಣಿ ಜಯರಾಮ್ ಅವರು ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ಇದು ಮಾಮೂಲಿ ಹಾಡು ಅನ್ಕೊಂಡಿದ್ದೆ ಯಾವಾಗಲೂ, ಆದರೆ ಒಂದು ದಿನ ಕೇಳ್ತಾ ಕೇಳ್ತಾ ಅನಿಸ್ತು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಎಸ್ ಜಾನಕಿ ಅವರು ಈ ಹಾಡಲ್ಲಿ. ಅಂದರೆ ಹಾಡಿನ ಅವರ ಭಾವನೆಯ ಮಟ್ಟಕ್ಕೆ, ಅವ್ರು ಕೊಟ್ಟಿರೋ ಅವ್ರ ಕಂಠದಿಂದ ಅವ್ರು ಕೊಟ್ಟಿರೋ ಭಾವನೆಯ ಮಟ್ಟಕ್ಕೆ ಅಂಬಿಕಾ ಅವ್ರಿಗೂ ನಟನೆ ನಡ್ಸೋಕೆ ಆಗಲಿಲ್ವೇನೋ ಅನ್ನೋಷ್ಟು ಅನುಮಾನ ಬರುತ್ತೆ. ಬಹಳಷ್ಟು ಪೈಪೋಟಿಯಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ. ಕೊನೆಗೆ ಗೆದ್ದಿರೋದೇ ಎಸ್ ಜಾನಕಿ ಅವರು ಈ ಹಾಡಲ್ಲಿ. ಆ ರೀತಿಯ ಒಂದು ಹಾಡು, ಅದ್ಭುತವಾದ ಹಾಡು. ಬನ್ನಿ ಕೇಳ್ಕೊಂಡು ಬರೋಣ ನಮ್ಮ ಎಸ್ ಜಾನಕಿ ಅವರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇವರಿಬ್ಬರು ಹಾಡಿರುವಂತಹ ಒಂದು ಸೊಗಸಾದ ಹಾಡು.

ಎಷ್ಟು ಮಾದಕತೆಯಿಂದ ಈ ಹಾಡಿನ ಹಾಡಿದರು ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯವರು, ಸುಬ್ರಹ್ಮಣ್ಯಂ ಅವರು. ಚಕ್ರವ್ಯೂಹ ಚಿತ್ರಕ್ಕಾಗಿ ಚಿವುದೇಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ ನೋಡಿ ಎಂಥ ಮಾದಕತೆಯಿಂದ ಹಾಡಿದಂತಹ ಎಸ್ ಜಾನಕಿಯವರು ಈ ಹಾಡನ್ನು ಎಷ್ಟು ಮುಗ್ಧತೆಯಿಂದ ಹಾಡಿದ್ದಾರೆ. ಅದಕ್ಕೆ ಹೇಳೋದು ಗಾನ ಕೋಗಿಲೆ ಅಂತ ಕರೆಯೋದು, ಕಲಾ ಸರಸ್ವತಿ, ಗಾನ ಸರಸ್ವತಿ ಅಂತ ಕರೆಯೋದು ಅವ್ರನ್ನ. ಬನ್ನಿ, ಚಳಿ ಚಳಿ ಹಾಡನ್ನ ಕೇಳಿದ್ರಿ, ಈಗ ಈ ಹಾಡನ್ನ ಕೇಳಿ. ಎಷ್ಟು ತದ್ವಿರುದ್ಧವಾದ ಒಂದು ಭಾವನೆ, ಅಷ್ಟೇ ಅತ್ಯದ್ಭುತವಾಗಿ ಹಾಡಿದ್ದಾರೆ ನಮ್ಮ ಎಸ್ ಜಾನಕಿಯವರು.

ನಮ್ಮ ಕಾರ್ಯಕ್ರಮನು ಸಿಂಗಾರ ಮಾಡಿವೆ. ಒಂದೊಂದೇ ಮುತ್ತಿಂದ ಮುತ್ತಿನಂತ ಹಾಡುಗಳು. ಕರಿನಾಗ ಚಿತ್ರದ ಹಾಡನ್ನ ಕೇಳಿದ್ರಿ, ಎಸ್ ಜಾನಕಿ ಅವರು ಹಾಡಿದ್ರು, ಬಸವರಾಜ ಕೆಸ್ತೂರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ಯಾಕಪ್ಪ ಇಷ್ಟ ಅಂದ್ರೆ, ಒಂದು ಹೆಣ್ಣು ಮಗುವಿಗೆ, ಅಂದ್ರೆ ಎಳೆ ಮಗು ಅಲ್ಲ, ವಯಸ್ಸಿಗೆ ಬಂದಿರೋ ಒಂದು ಹೆಣ್ಣು ಮಗು, ಹೆಣ್ಣಿಗೆ ಇದಕ್ಕಿಂತ ಅತ್ಯದ್ಭುತವಾದ ಒಂದು ಸಂದೇಶ ಕೊಡುವಂತಹ ಗೀತೆನ ನಾನು ಇದುವರೆಗೂ ಕೇಳಿಲ್ಲ. ಹೇಗಿರಬೇಕು ಒಂದು ಹೆಣ್ಣು ಅನ್ನೋದನ್ನ ಒಂದು ಹಾಡಿನ ಮುಖಾಂತರ ಇಷ್ಟು ಚೆನ್ನಾಗೂ ಹೇಳ್ಬೋದಾ? ಇಷ್ಟು ಹೇಳ್ಬಿಟ್ರೆ ಸಾಕು, ಇದನ್ನ ಆಕೆ ಅರ್ಥ ಮಾಡಿಕೊಂಡ್ರೆ ಸಾಕು, ಅವಳು ಯಾವತ್ತೂ ದಾರಿ ತಪ್ಪೋದಿಲ್ಲ. ಬನ್ನಿ, ಯಾವ ಹಾಡಿನ ಬಗ್ಗೆ ಇಷ್ಟೊಂದು ಮಾತು, ನಿಮಗಾಗಿ ಈ ಹಾಡು.

0: ಧರ್ಮ ದಾರಿ ತಪ್ಪಿತು ಚಿತ್ರದ ಹಾಡಿದಾಗಿತ್ತು. ನರೇಂದ್ರ ಬಾಬು ಅವರ ಅದ್ಭುತ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತದಲ್ಲಿ ಪಿ ಸುಶೀಲ ಅವರು ಈ ಹಾಡನ್ನು ಹಾಡಿದರು. ಗೀತಾ ಜೋಶಿ ಅವರು ಹೇಳ್ತಾರೆ, ಧರಣಿ ಮಂಡಲ ಮಧ್ಯದೊಳಗೆ ಈ ಹಾಡು ನಮ್ಮೇಷ್ಟರು ಆ ಕತೆ ಹೇಳುವಾಗ ಅದೆಷ್ಟೋ ಬಾರಿ ದುಃಖಿಸಿ ದುಃಖಿಸಿ ಅತ್ತಿದ್ದಿನ್ನೂ ನೆನಪಿದೆ ಅಂತ. ಇನ್ನು ಅಬ್ಬ ಆ ಹುಡುಗಿ ಚಿತ್ರದ ಎಷ್ಟು ಹಳೆಯ ಹಾಡು, ನಾನು ಮೊದಲನೇ ಸಲ ಕೇಳ್ತಾ ಇದ್ದೀನಿ ಅಂತ ಕವಿತಾ ಶಶಿಧರ್ ಶಿವಮೊಗ್ಗದಿಂದ ಹೇಳ್ತಿದ್ದಾರೆ. ತುಂಬ ಒಳ್ಳೆ ಹಾಡುಗಳು ಇಷ್ಟ ಆಯಿತು ಅಂತ ವಾಸುಕಿ ಸಾಗರದಿಂದ ಹೇಳಿದ್ರೆ, ಮುರಳೀಧರ್ ಶಿಕಾರಿಪುರದಿಂದ ಇಷ್ಟ ಆಯಿತು ಅಂತಿದ್ದಾರೆ. ಕೌಡ್ಲಿ ರವಿ ಅಂಜನಾನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಮೆಚ್ಚಿಕೊಂಡಿದ್ರೆ ಕವಿತಾ ಅವರು, ಹಾಗೆ ಉಮೇಶ್ ಸಿರಿಗೆರೆ ಅವರು, ನಾಗರತ್ನ ಅವರು, ವರಲಕ್ಷ್ಮಿ ಪೀಣ್ಯಿಂದ ಅನುಷಾ ಅವರು, ಸುಭಾನ್ ಕೋರಿ ಹಂಪಾ ಸಾಗರ, ಇವರೆಲ್ಲರ ಸಂದೇಶ ಬಂದಿದೆ. ಸಂದೇಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಕೇಳೋಣ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.
1: The headlines. Union cabinet decides to set up a bench of Jammu and Kashmir High Court at Ladakh, announces Home Minister Amit Shah. Supreme Court forms 5-member panel.

ಸಮಯ 9:15 ಆಗಿದೆ. ಹಿಂದಿ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಬನ್ನಿ 10 ಗಂಟೆವರೆಗೂ ಹಿಂದಿ ಹಾಡುಗಳನ್ನು ಕೇಳೋಣ. ಮೊದಲನೇ ಹಾಡು ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ, ಎಸ್ ಡಿ ಬರ್ಮನ್ ಅವರ ಸಂಗೀತ.

ಚಲ್ತಿ ಕಾ ನಾಮ್ ಗಾಡಿ ಚಿತ್ರದ ಹಾಡಿದಾಗಿತ್ತು. ಕಿಶೋರ್ ಕುಮಾರ್ ಅವರು ಹಾಡಿದ್ರು. ಮಜ್ರೂ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ. ಮೊಹಮ್ಮದ್ ರಫಿ ಅವರ ಹಾಡು ಕೇಳೋಣ. ಹಮ್ದೋನು ಚಿತ್ರದ್ದು, ಸಾಹಿರ್ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತ ಈ ಹಾಡಿಗಿದೆ.

ಆರಾಧನಾ ಜೊತೆ ಹಾಡನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರು ಹಾಡಿದ್ರು. ಆನಂದ್ ಭಕ್ಷಿ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ. ಬನ್ನಿ ಈಗ ಕೇಳೋಣ ಸಿಐಡಿ ಚಿತ್ರದ ಗೀತೆ. ಗೀತಾ ದತ್ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ಜಾನ್ ನಿಸಾರ್ ಅಖ್ತರ್ ಅವರ ಸಾಹಿತ್ಯ, ಓ ಪಿ ನಯ್ಯರ್ ಅವರ ಸಂಗೀತ ಈ ಹಾಡಿಗಿದೆ.

ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಹಾಡಿದಾಗಿತ್ತು. ಕಿಶೋರ್ ಕುಮಾರ್, ಸುಷ್ಮಾ ಶ್ರೇಷ್ಠ ಅವರು ಹಾಡಿದರು. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಹಾಡಿಗಿತ್ತು.

ಗೋರಾ ಅವ್ರ ಖಾಲಾ ಚಿತ್ರದ ಹಾಡಿದಾಗಿತ್ತು. ಮುಖೇಶ್ ಹಾಗೂ ಲತಾ ಅವರು ಹಾಡಿದರು. ಆನಂದ್ ಭಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಈ ಹಾಡಿಗಿತ್ತು. ಜಾವೇದ್ ಅಖ್ತರ್ ಮಜ್ರು ಸುಲ್ತಾನ್ಪುರಿ ಅವರು ಬರೆದಿರುವಂತಹ ಒಂದು ಹಾಡನ್ನು ಕೇಳೋಣ. ಎ ಆರ್ ರಹಮಾನ್ ಅವರು ಸಂಗೀತ ನೀಡಿದ್ದಾರೆ. ಶಂಕರ್ ಮಹದೇವನ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಹಾಡಿರುವಂತಹ ಪುಕಾರ್ ಚಿತ್ರದ ಒಂದು ಅದ್ಭುತ ಗೀತೆ ನಿಮಗಾಗಿ.

0: ಹಮ್ ದಿಲ್ ದಿ ಚುಕೆ ಸನಮ್ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಿ. ಕವಿತಾ ಕೃಷ್ಣಮೂರ್ತಿ, ಮೊಹಮ್ಮದ್ ಸಲಾಮತ್ ಡೊಮಿನಿಕ್ ಮತ್ತು ಸಂಗಡಿಗರು ಹಾಡಿದ್ರು. ಮೆಹಬೂಬ್ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಈ ಹಾಡಿನೊಂದಿಗೆ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಪುಟ್ಟರಾಜು ಕಸವನಹಳ್ಳಿಯಿಂದ ಸಂದೇಶ ಕಳಿಸಿದರೆ, ಆರಾಧನಾ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಮಮತಾ ಮೇಘ ಧ್ರುವ ಸಂದೇಶ ಕಳಿಸಿದರೆ, ಕವಿತಾ ಅವರು ಕವಿತಾ ಶ್ರೀನಿವಾಸ್ ಅವರು ಸಂದೇಶನ ಕಳಿಸಿದರೆ ನಮಗೆ. ಆಮೇಲೆ ಆಳಂದ ತಾಲೂಕು ಇಲ್ಲಿಂದ ಮೋಹನ್ ಬಾಬರೆ ಇವರ ಸಂದೇಶ ಬಂದಿದೆ. ನಾಗರತ್ನ ಅವರ ಸಂದೇಶ ಬಂದಿದೆ. ನಿರ್ಮಲಾ ಅವರ ಸಂದೇಶ ಬಂದಿದೆ. ನಮ್ಮ ಬಾಲ್ಯದಲ್ಲಿ ಮನೆಗೆ ಹೊಸದಾಗಿ ರೇಡಿಯೋ ತಂದಾಗ ಪ್ರಸಾರ ಮಾಡ್ತಿದ್ದ ಹಳೆಯ ಹಾಡುಗಳು ನಮಗೆ ಕಣ್ಮುಂದೆ ತಂದಿದ್ದಕ್ಕೆ ಖುಷಿಯಾಯಿತು ಅಂತ ನಮಗೆ ಉಮೇಶ್ ಸಿರಿಗೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದಕ್ಕೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಮತ್ತು ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿ ಒಳಗಿನ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದೆ. ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಈ ಸಮಸ್ಯೆಗೆ ಪರಿಹಾರ ಸೂಚಿಸಲು ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ.

ರೈತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನಸೌಧದಲ್ಲಿಂದು ತಿಳಿಸಿದ್ದಾರೆ. ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ವಲಯ ವ್ಯಾಪ್ತಿಯಲ್ಲಿ ಆಗಸ್ಟ್ 15-19 ದುಷ್ಕರ್ಮಿಗಳು ಇಲಾಖಾ ವಾಹನ ಸೇರಿದಂತೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರಗಳ ಮೇಲೆ ದಾಳಿ ನಡೆಸಿ ಪೀಠೋಪಕರಣ ಹಾಗೂ ದಾಖಲೆಗಳನ್ನು ಜಖಂಗೊಳಿಸಿದ್ದಾರೆ. ಸಂಬಂಧಿಸಿದ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ದೂರು ನೀಡಲಾಗಿದ್ದು ಎಫ್ಐಆರ್ ದಾಖಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆ ಅಂಗೀಕರಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಪಡಿತರ ಪಡೆಯುತ್ತಿರುವ ಪಡಿತರದಾರರು ಪ್ರತಿ 5 ಇಕೆವೈಸಿ ಮಾಡಿಸುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ. ಕೇಂದ್ರ ಸರ್ಕಾರ ದೆಹಲಿ ಮಾಸ್ಟರ್ ಪ್ಲಾನ್ 2047 ಇಂದು ಅನಾವರಣಗೊಳಿಸಿದೆ. ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿ ರೂಪಿಸಲಾಗಿರುವ ಈ ಯೋಜನೆಯು ದೆಹಲಿಯನ್ನು ಜಾಗತಿಕ ಮಟ್ಟದ ಸಮಗ್ರ ಪರಿಸರ ಸ್ನೇಹಿ ಹಾಗೂ ಆರ್ಥಿಕವಾಗಿ ಚೈತನ್ಯಶೀಲ ರಾಜಧಾನಿಯಾಗಿ ಪರಿವರ್ತಿಸಲು ಉದ್ದೇಶ ಹೊಂದಿದೆ. 2036 ಒಲಿಂಪಿಕ್ಸ್ಗೆ ಭಾರತದ ಕ್ರೀಡಾಪಟುಗಳ ಬಲಿಷ್ಠ ತಂಡವನ್ನು ಸಿದ್ಧಪಡಿಸಲು ಸಮಗ್ರ ಕ್ರೀಡಾ ಪ್ರತಿಭೆ ಗುರುತಿಸುವಿಕೆ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ನಿರ್ದೇಶಿಸಿದ್ದಾರೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ 63 ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11:00.

ಸಮಯ 10:03 ಆಗಿದೆ. ಇದು ಪ್ರೇಮ ನಿನಾದ. ಪ್ರೇಮ ಗೀತೆಗಳು 11:00 ನಿಮಗಾಗಿ ಪ್ರಸಾರ ಆಗುತ್ತೆ. ಪ್ರೀತಿ ಯಾವಾಗಲೂ ಇಬ್ಬರ ಕಥೆ ಅಲ್ಲ. ಕೆಲವೊಮ್ಮೆ ಅದು ಮೂವರ ಮೌನ. ಒಬ್ಳು ಕಾಯ್ತಾ ಇರ್ತಾಳೆ, ಒಬ್ಬನು ಗೊಂದಲದಲ್ಲಿರ್ತಾನೆ, ಇನ್ನೊಬ್ಳು ಎಲ್ಲ ಗೊತ್ತಿದ್ದು ನಗ್ತಾ ಇರ್ತಾಳೆ. ಇವತ್ತಿಡೀ 1 ಗಂಟೆ ಅಂದರೆ 11:00 ಅದೇ ಮೂವರು ಹೇಳದೆ ಉಳಿದ ಮಾತುಗಳು ಹಾಡುಗಳಾಗುತ್ತವೆ. ಬನ್ನಿ, ಈ ತ್ರಿಕೋನದೊಳಗಿನ ನೋವನ್ನು, ಪ್ರೀತಿಯನ್ನು ಕೇಳೋಣ.

ಎರಡು ರೇಖೆಗಳು ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ರು ಗೀತಾ ಮತ್ತು ಸರಿತಾ ಅವ್ರಿಗೋಸ್ಕರ. ಶ್ರೀನಾಥ್ ಸಹ ಇದ್ದಾರೆ ಈ ತ್ರಿಕೋನ ಪ್ರೇಮ ಕಥೆಯಲ್ಲಿ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಈ ಹಾಡಿಗಿತ್ತು. ಪ್ರೀತಿ ಶುರುವಾಗಿದ್ದು ಇಬ್ಬರಿಂದಲೇ, ಆದರೆ ಗೊತ್ತಾಗೋಷ್ಟರಲ್ಲಿ ಮೂರನೇ ಹೆಜ್ಜೆ ಕೇಳಿಸ್ತೆ, ಇದು ಅಲ್ಲಿಂದ ಶುರುವಾದಂತಹ ಗೊಂದಲ.

ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಪಿ ಸುಶೀಲಾ ಮತ್ತು ಎಸ್ ಜಾನಕಿ ಅವರು ಹಾಡಿದ್ರು. ಬಂಗಾರದ ಹೂವು ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ಅವಳ ಪ್ರೀತಿ ಕಣ್ಣಲ್ಲಿದೆ, ಇವಳ ಪ್ರೀತಿ ಕಾಯುವಿಕೆಯಲ್ಲಿದೆ. ಅವನಿಗೆ ಯಾವ ಕಣ್ಣು ಓದಬೇಕು ಅಂತಾನೆ ಗೊತ್ತಾಗ್ತಾ ಇದ್ದ.

ವಾಣಿ ಜಯರಾಮ್ ಎಸ್ ಜಾನಕಿ ಅವರು ಹಾಡಿದ್ರು ದೇವದಾಸಿ ಚಿತ್ರಕ್ಕಾಗಿ ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಅವನು ನನ್ನವನು ಅಂತ ಅವಳಿಗೂ ಗೊತ್ತಿದೆ, ಅವನು ಅವಳವನು ಅಂತ ಇವಳಿಗೂ ಗೊತ್ತಿದೆ. ಗೊತ್ತಿಲ್ಲದ ಹಾಗೆ ನಟಿಸೋದೇ ಈಗ ಇವರ ಪ್ರೀತಿ.

ವಿಜಯವಾಣಿ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು.

ಇಡೀ ಹಾಡಿಗೆ, ಈ ಇಡೀ ಹಾಡಿನ ಹೈಲೈಟ್ ಅಂದರೆ ಅಣ್ಣೋರ್ ವಾಯ್ಸು ಮತ್ತು ಆ ತಬಲಾನಾದ ಅವೆರಡು ಸೇರಿ ಹಾಡಿನ ಚಂದ ಎಲ್ಲೋ ಹೋಯಿತು. ಸುಂದರವಾದ ಹಾಡು ಹಾಲುಜನ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದರು, ನಟಿಸಿ ಚಿವುದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಗೆಳೆತನಕ್ಕೂ ಪ್ರೀತಿಗೂ ನಡುವೆ ಒಂದು ಗೆರೆ ಇದೆ. ಇವತ್ತು ಆ ಗೆರೆ ಮೇಲೆ ನಿಂತು ಅವಳು ಹಾಡ್ತಿದ್ದಾಳೆ.

ಬೆಸುಗೆ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು.

ನಾಗರಹಾವು ಚಿತ್ರದ ಹಾಡು ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರು ಹಾಡಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಾಹಿತ್ಯದಲ್ಲಿ. ಕೆಲವು ಪ್ರೇಮ ಕಥೆಗಳಲ್ಲಿ ಗೆಲುವಿಗಿಂತ ತ್ಯಾಗನೇ ದೊಡ್ಡದಾಗಿರುತ್ತೆ. ಮಾತಿನಲ್ಲಿ ಹೇಳಲಾಗದಂತಹ ಭಾವನೆಗಳನ್ನು ಹಾಡು ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ.

ಕಾಲವು ನಿಲ್ಲದು ಓಡುತ್ತದೆ ಹುದು ಅಂತ ಅನಂತನಾಗ್ ಅವ್ರ ಹಾಡನ್ನ ಕೇಳಿದ್ರಿ. ಸುಜಾತ ಅವರು ಈ ಚಿತ್ರದಲ್ಲಿ ಅವರ ಪತ್ನಿಯಾಗಿ ಅಭಿನಯಿಸಿದ್ರು, ಜೊತೆಗೆ ಪೂರ್ಣಿಮಾ ಅವರು ಅವರ ಪ್ರೇಯಸಿಯಾಗಿ ಅಭಿನಯಿಸಿದ್ರು. ಪ್ರೇಮ ಸಾಕ್ಷಿ ಚಿತ್ರದ ಹಾಡು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಇವಳ ಪ್ರೀತಿ ಪೂಜೆ ಥರ ಆದರೆ ಅವಳ ಪ್ರೀತಿ ಬಹಳ ಹಟ್ಟಿತು. ಇವರಿಬ್ಬರ ಮಧ್ಯೆ ಆತ ಗೊಂದಲದಲ್ಲಿ ನಿಂತಿದ್ದಾನೆ.

ಸೋಲಿಲ್ಲದ ಸರದಾರ ಚಿತ್ರದ ಹಾಡನ್ನ ಕೇಳಿದ್ರಿ. ಚಿತ್ರ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿತ್ತು. ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಒಬ್ಬರ ಪ್ರೀತಿನ ಕೊಲ್ಲಬೇಕು. ಕೊಲೆ ಮಾಡೋ ಧೈರ್ಯ ಅವನಿಗಿಲ್ಲ.

ಪಲ್ಲವಿಯನ್ನು ಪಲ್ಲವಿ ಚಿತ್ರದ ಗೀತೆ ಎಸ್ ಪಿ ಶೈಲಜಾ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತದಲ್ಲಿ. ಅವಳು ಬರೆದ ಪತ್ರ ಅವನಿಗೆ ತಲುಪಲೇ ಇಲ್ಲ, ಯಾಕಂದರೆ ಅದು ಇನ್ನೊಬ್ಬಳ ಕೈಲಿ ಇದೆ. ಇದು ತಲುಪದೇ ಇರುವಂತಹ ಪ್ರೀತಿಯ ಕಥೆ.

ಕೊನೆಗೆ ಅವನು ಯಾರನ್ನು ಸೇರ್ದ ಅನ್ನೋದು ಮುಖ್ಯ ಅದ, ಯಾರು ಅವನಿಗಾಗಿ ಕಾಯೋದನ್ನೇ ಪ್ರೀತಿ ಮಾಡಿಕೊಂಡ್ರು ಅನ್ನೋದು ಮುಖ್ಯ. ಈ ಕೊನೆಯ ಹಾಡು ಕಾಯುವಿಕೆಯ ಹಾಡು ಕಾವ್ಯ ಚಿತ್ರದಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದರು. ಗೀತಾಪ್ರಿಯ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತದಲ್ಲಿ. ಬಹಳಷ್ಟು ಮಂದಿ ಕೇಳುಗರು ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಪ್ರಿಯಮನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದೆ. ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಈ ಸಮಸ್ಯೆಗೆ ಪರಿಹಾರ ಸೂಚಿಸಲು ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ. ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನಸೌಧದಲ್ಲಿಂದು ತಿಳಿಸಿದ್ದಾರೆ. ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ವಲಯ ವ್ಯಾಪ್ತಿಯಲ್ಲಿ ಆಗಸ್ಟ್ 15-19 ದುಷ್ಕರ್ಮಿಗಳು ಇಲಾಖಾ ವಾಹನ ಸೇರಿದಂತೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರಗಳ ಮೇಲೆ ದಾಳಿ ನಡೆಸಿ ಪೀಠೋಪಕರಣ ಹಾಗೂ ದಾಖಲೆಗಳನ್ನು ಜಖಂಗೊಳಿಸಿದ್ದಾರೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯೊಂದನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಜಪಾನ್ ಭಾರತ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇದಕ್ಕೆ ಮುಕ್ತಾಯವಾಗುತ್ತೆ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಸಂಜೆ ಪ್ರಸಾರ ಕಾರ್ಯದಲ್ಲಿ ಮೂಡಿಬಂದಂತಹ ಕಾರ್ಯಕ್ರಮಗಳು, ಹಾಡುಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.